ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 18 ತಾರೀಕು ಮಂಗಳವಾರ. ಈಗ ಸಮಯ 5:58 43 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಕಾವ್ಯಯಾನ, ಕವಿ ಮುದ್ದಣ್ಣನ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಧನ್ಯಾ ಪದ್ಯಣ, ವ್ಯಾಖ್ಯಾನಕಾರರು ಮುಳಿಯಾ ಶಂಕರ್ ಭಟ್. 7:45 ಚಿತ್ರಗೀತೆಗಳು, 8:30 ಮಂಜುಳ ಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಭಾಷಣ. ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ, ಮಾತನಾಡುತ್ತಾರೆ ಅಕ್ಕ ಮಹಾದೇವಿ ಹಿರೇಮಠ್. ಮುಂಜಾನೆ 9:30 ಶಾಸ್ತ್ರೀಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರಿಂದ ಸರೋದವಾದನ ಕೇಳುವಿರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಕೆ ನೇತ್ರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಅಸ್ಥಿ ಸಂಧಿವಾತ, ಡಾಕ್ಟರ್ ರಂಜನ್ ಡಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆಯ ಕುರಿತು ಮಾಹಿತಿ ಕೇಳಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು, 12:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 12:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ ಎಚ್ ಎನ್ ಯಾದವಾಡ್ ಅವರಿಂದ. 12:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಸಂಗೀತ ವೈವಿಧ್ಯ

ಕಾರ್ಯಕ್ರಮ ಸಹನಾ ಶಾನ್ಭಾಗ್ ಮತ್ತು ಸಂಗಡಿಗರಿಂದ. ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಅಪ್ಪನ ನೆನೆದರೆ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಸಾವಯವ ಇಂಗಾಲದ ಮಹತ್ವದ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದಿಂದ 8:00 ಸಿರಿಗಂಧ. 8:30 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತದಲ್ಲಿ ವೆಂಕಟೇಶ್ ಶರ್ಮಾ ಅವರಿಂದ ಹಾಡುಗಾರಿಕೆ ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಒಬ್ಬ ಮಹಾನ್ ಕವಿ ಮಹಾಕಾವ್ಯ ಬರೆಯುವಾಗ ಕೂಡ ಸಣ್ಣ ಸಣ್ಣ ಚಿಂತನೆಗಳನ್ನು ಮರೆಯೋದಿಲ್ಲ. ಇದು ಬಹಳ ದೊಡ್ಡ ಚಿಂತನೆ. ಇದು ದೊಡ್ಡ ಕ್ಯಾನ್ವಾಸ್ ಬಿಡಿಸುವಾಗ ಸಣ್ಣ ಸಣ್ಣ ಚಿತ್ರಗಳು ಮಾಯ ಆಗಬಾರ್ದು. ಪ್ರತಿಯೊಂದು ಜೀವ ತುಂಬಿ ಬರಬೇಕು. ಮಹರ್ಷಿ ವ್ಯಾಸರು ಪ್ರಪಂಚ ಕಂಡಂಥ ಮಹಾನ್ ಕವಿಗಳಲ್ಲಿ ಅಗ್ರಗಣ್ಯರಾಗಿದ್ದವರು. ಅವರು ಕಂಡರಿಸಿದಂಥ ದರ್ಶನ ಅದ್ಭುತ ಮತ್ತು ಅವರ್ಣನೀಯವಾದಂಥದ್ದು. ಮಹಾಭಾರತದಂಥ ಬೃಹತ್ ಕಾವ್ಯವನ್ನು ಚಿತ್ರಿಸುವಾಗ ಕೂಡ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನು ಮರೆಯೋದಿಲ್ಲ ಅನ್ನೋದು ಬಹಳ ಮುಖ್ಯ. ಇದು ಅತ್ಯಂತ ಉತ್ಕಟತೆ ಉಳ್ಳಂಥ ಮಹಾಕವಿಯ ಲಕ್ಷಣ. ಅದು ನಮ್ಮ ಕಣ್ಮುಂದೆ ಚಿತ್ರ ಬರುತ್ತದೆ. ಕುರುಕ್ಷೇತ್ರದಲ್ಲಿ ದಾಯಾದಿಗಳಾದ ಪಾಂಡವರು ಕೌರವರು ನಿಂತುಬಿಟ್ಟಿದ್ದಾರೆ. ಯುದ್ಧಕ್ಕೆಲ್ಲ ಸಿದ್ಧತೆ ಆಗಿದೆ. ಅರ್ಜುನನ ಗೀತೋಪದೇಶನೂ ಮುಗಿತು. ಯುದ್ಧ ಶುರು ಆಗಬೇಕು. ಆಗ ಎಲ್ಲ ಕಡೆಯಿಂದ ಶಂಖ ಓದಿದರು ಜನ. ನಗಾರಿ ಭೇರಿಗಳನ್ನು ಬಾರಿಸಿದರು. ಆನೆಗಳು ಗೀಳಿಟ್ಟವು. ಕುದುರೆಗಳು ಕೆನೆದವು. ಸೈನಿಕರು ಆರ್ಭಟ ಮಾಡಿದರು. ಈ ಕೋಲಾಹಲ ಜಗತ್ತನ್ನು ತುಂಬಿಡ್ತು. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಕೃಷ್ಣ ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯ ತೊಗೊಂಡು ಹೋಗು, ಈಗ ಎರಡು ಕಡೆಗೆ ಇದ್ದಂಥ ಯೋಧರನ್ನು ನೋಡಬೇಕು ಅಂತ ರಥವನ್ನು ಕರೆದನ್ನು ಸ್ಥಾಪನೆ ಮಾಡ್ತಾನೆ ಕೃಷ್ಣ. ಆಹೋ ಅಂತ ಗಲಾಟೆ ಆಗ್ತಾ ಇದೆ, ಏನೂ ಕೇಳಿಸ್ತಾ ಇಲ್ಲ. ಅಂಥ ಆರ್ಭಟದಲ್ಲಿ ಒಂದು ಗಾಬರಿಯಾದಂಥ ಒಂದು ಸಣ್ಣ ಪಕ್ಷಿ, ಟಿಟ್ಟಿಬ ಪಕ್ಷಿ ಅಂತ, ಹಾರಿ ಆಕಾಶಕ್ಕೆ ಬರ್ತದೆ. ಹೌ ಹಾರಿ ಕೂಗೋಕ್ಕೆ ಶುರು ಮಾಡ್ತದೆ. ಅಯ್ಯೋ ಏನು ಆರ್ಭಟ ಇದು, ಏನು ಗಲಾಟೆ ಇದು, ಇದು ನೋಡಿದೆ ಪ್ರಪಂಚನೇ ಕೊನೆ ಆಗುವಂಗೆ ಕಾಣ್ತಾ ಇದೆ. ಅಯ್ಯೋ ನಾನು ಈ ಮರದ ಕೆಳಗಿನ ಪೊಟ್ರೆಯಲ್ಲಿ ಮೂರು ತತ್ತಿ ಇಟ್ಟಿದ್ದೇನೆ, ಅವುಗಳ ಗತಿ ಏನಾದೀತು, ಯಾರು ರಕ್ಷಿಸ್ತಾರೆ ಅಂತ ಕೂಗ್ತಾ ಇತ್ತು. ಕಲ್ಪನೆ ಮಾಡ್ಕೊಳ್ಳಿ ಕೇಳುಗ್ರೆ, ಈ ನಗಾರಿ ಭೇರಿ ಆನೆ ಕೂಗು ಕುದುರೆಗಳು ಹೇಷಾರವ, ಇದರೊಳಗೆ ಪಕ್ಷಿ ಧ್ವನಿ ಯಾರಿಗಾದರೂ ಕೇಳಿಸೀತೆ? ಕೇಳಿಸೋ ಸಾಧ್ಯ ಇಲ್ಲ. ಆದರೆ ಈ ಗಲಾಟೆ ನಡುವೆ ಪಕ್ಷಿಯ ಕೂಗು ಕೃಷ್ಣನ ಕೇಳಿಸ್ತು. ಅದಕ್ಕೆ ಅವನು ಜಗದ್ರಕ್ಷಕ ಅಂತ. ಕೃಷ್ಣ ಭೀಮನ್ ಕರೀತಾನೆ, ಭೀಮ ಆ ಪುಟ್ಟ ಪಕ್ಷಿದು ಮೂರು ತತ್ತಿ ಇದ್ದಾವೆ ಪೊಟ್ರೆ ಒಳಗಡೆ ಕೆಳಗಡೆ ಮರದ ಪೊಟ್ರೆ ಒಳಗೆ, ರಕ್ಷಣೆ ಕೊಡು ಅಂತ. ಭೀಮ ಗಹಗಹಿಸ್ ನಕ್ಕಿ ಬಿಡ್ತಾನೆ, ಏನು ಕೃಷ್ಣ ತಮಾಷೆ ಮಾಡ್ತೀಯ ನೀನು, ಇನ್ನು ಕೆಲವು ದಿವಸದಲ್ಲಿ ಈ ನೆಲದೊಳಗೆ ರಕ್ತದ ನದಿ ಹರಿತದೆ. ಪ್ರಪಂಚ ಇದುವರೆಗೆ ಕಾಣದಷ್ಟು ಪ್ರಾಣಹಾನಿಯನ್ನು 15 ದಿವಸದಲ್ಲಿ ಆಗ್ತದೆ. ಅದಕ್ಕೆ ನೀನು ಅಧ್ಯಕ್ಷ ಆಗಿದ್ದೀಯ. ಈ ನೆಲ ಇನ್ನೆಂದೂ ನೀರು ಬೇಡೋದಿಲ್ಲ, ಅಷ್ಟು ರಕ್ತ ಕುಡಿತದೆ. ಅಂಥದ್ರೊಳಗೆ ನಿಮ್ಮ ಮೂರು ತತ್ತಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲಪ್ಪ ಅಂತಾನೆ. ಆ ಕೃಷ್ಣ ಹೇಳಿದ ಮಾತು ಅದ್ಭುತ. ಭೀಮ ಆ ಪುಟ್ಟ ಪಕ್ಷಿ ಏನು ಕೇಳ್ತದೋ ಅದು ತುಂಬ ಸಾಧುವಾದಂಥದ್ದು. ನಿಮಗೆ ಕೌರವರಿಗೆ ಮನಸ್ಸು ಕೆಟ್ಟಿದೆ. ಅಧರ್ಮದ ಪ್ರತಿರೂಪವಾದಂಥ ಕೌರವರು, ಅವರನ್ನು ಹಿಂಬಾಲಿಸಿದವರು, ನಾಶ ಮಾಡು ಪ್ರತಿಜ್ಞೆ ನಿಮ್ಮದಿದೆ. ಇಬ್ಬರೂ ದ್ವೇಷದ ಬೆಂಕಿಯಲ್ಲಿ ಕೂತ್ಬಿಟ್ಟಿದ್ದೀರಿ. ರಕ್ತ ತರ್ಪಣ ಕೊಡೋ ಸರಿ, ಆದರೆ ಯಾವುದೂ ತಪ್ಪು ಮಾಡದಂಥ ಪುಟ್ಟ ಪಕ್ಷಿ ಯಾಕೆ ಬೆಲೆ ತೆರಬೇಕು ಹೇಳು? ಅದಕ್ಕೆ ಮೊದಲು ಆ ಪಕ್ಷಿಯ ತತ್ತಿಗಳಿಗೆ

0: ರಕ್ಷಣೆ ಕೊಡು ಅಂತ ಹೇಳ್ತಾನೆ. ಭೀಮನಿಗೆ ಆಘಾತ ಆಗ್ತದೆ. ಅರ್ಥ ಆಗಿ ಅವನು ಭೀಮ ಮಾಡುವಂಥ ಕೆಲಸ, ದೊಡ್ಡ ಪರ್ವತದಂಥ ಮೂರು ಕಲ್ಲು ತಂದು ಮರದ ಪೊಟ್ರೆ ಸುತ್ತ ಇಟ್ಟು ಹೇಳ್ತಾನೆ, ಇನ್ನೇನೂ ಚಿಂತೆ ಇಲ್ಲ ಕೃಷ್ಣ, ಪ್ರಳಯ ಆದರೂ ಕೂಡ ತತ್ತಿಗಳೇನು ಆಗೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ತೃಪ್ತಿಯಾಗಿ ಯುದ್ಧ ಶುರು ಮಾಡಿ ಅಂತ ಹೇಳ್ತಾನೆ. ಮಾನವ ಜನಾಂಗ ಕಂಡರಿಯದಂಥ ಜೀವಹಾನಿ ನಡೀತು, ಆದರೆ ಪಕ್ಷಿ ಅದರ ತತ್ತಿಗಳು ಬದುಕಿಕೊಳ್ಳೋದು. ಇದನ್ನು ವ್ಯಾಸರು ದಾಖಲಿಸ್ತಾರೆ. ಅಂಥ ಯುದ್ಧದ ಪರಿಸ್ಥಿತಿಯಲ್ಲಿ ಕೂಡ ಆ ಟಿಟ್ಟಿ ಪಕ್ಷಿಯ ಪ್ರಸಂಗವನ್ನು ವ್ಯಾಸರು ಮರೆಯೋದಿಲ್ಲ. ಇದು ನಾವು ನೆನಪಿಟ್ಕೋಬೇಕು. ಕೃಷ್ಣನ ಮಾತು ನಮ್ಮ ನೆನಪಾಗಬೇಕು. ಆ ಮಹಾನುಭಾವನ ಮನಸ್ಸರ್ಥ ಆಗಬೇಕು. ಎಂಥ ಪರಿಸ್ಥಿತಿಯಲ್ಲಾದರೂ ಮುಗ್ಧರ ಅಮಾಯಕರ ಧ್ವನಿ ಇಲ್ಲದವರ ಸಹಾಯಕ್ಕೆ ನಿಲ್ಲುವ ಧೈರ್ಯವನ್ನು ಮನೋಭಾವವನ್ನು ಉಳಿದವರು ತೋರಿಸೋದು ಒಂದು ಸುಸಂಸ್ಕೃತ ಸಮಾಜದ ಒಂದು ಲಕ್ಷಣ. ಅದು ಅದನ್ನು ಕಾಪಾಡ್ಕೋಬೇಕು. ನಾವು ಎಂಥ ಗಲಾಟೆಯಲ್ಲಿದ್ದರೂ ಮುಗ್ಧರಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿ ನಮ್ಮದಾಗಬೇಕು ಅನ್ನೋದು ಈ ಕಥೆಯ ಸ್ವಾರಸ್ಯ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ವೃಂದಗಾನದಲ್ಲಿ ದಾಸರ ರಚನೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಪುರಂದರದಾಸರ ಕೃತಿ ಆರಿಗೆ ವಧುವಾದೆ

0: ಆಕಾಶವಾಣಿ ಚಿಂತನ ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್.
1: ಭಾರತ ಸ್ವಾತಂತ್ರ್ಯ ಹೋರಾಟವು ನಮಗೆ ಒಗ್ಗಟ್ಟು, ಅಹಿಂಸೆ, ತ್ಯಾಗ ಮತ್ತು ದೇಶಪ್ರೇಮದ ಮಹತ್ವವನ್ನು ಕಲಿಸುತ್ತದೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮುಂತಾದ ನಾಯಕರು ಕಠಿಣ ಸವಾಲುಗಳನ್ನು ಎದುರಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟದಿಂದ ನಾವು ಅನೇಕ ಮೌಲ್ಯಗಳನ್ನು ತಿಳಿಯಬಹುದು. ಸ್ವಾತಂತ್ರ್ಯ ಹೋರಾಟದಿಂದ ನಮಗೆ ಸಿಗುವ ಪಾಠ ಮತ್ತು ಸ್ಫೂರ್ತಿಗಳೆಂದರೆ ಒಗ್ಗಟ್ಟು, ತ್ಯಾಗ ಮತ್ತು ಬಲಿದಾನ, ಅಹಿಂಸೆ ಮತ್ತು ಸತ್ಯ, ಛಲ ಮತ್ತು ಧೈರ್ಯ ಹಾಗೂ ಸ್ವಾವಲಂಬನೆ. ಭಾರತ ಸ್ವಾತಂತ್ರ್ಯ ಹೋರಾಟವು ಕೇವಲ ಬ್ರಿಟಿಷರಿಂದ ಮುಕ್ತಿ ಪಡೆಯುವ ಇತಿಹಾಸವಲ್ಲ, ಅದು ಪ್ರತಿ ಭಾರತೀಯನಲ್ಲೂ ದೇಶಪ್ರೇಮ, ಧೈರ್ಯ ಮತ್ತು ಸತ್ಪ್ರಜೆಗಳಾಗಿ ಬಾಳುವ ಛಲವನ್ನು ತುಂಬುವ ಒಂದು ಮಹಾನ್ ಸ್ಫೂರ್ತಿಯ ಸೆಲೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಕ್ರಾಂತಿಕಾರಿಗಳ ಬದುಕಿನಿಂದ ನಾವು ಇಂದಿನ ಜೀವನಕ್ಕೆ ಪಡೆದುಕೊಳ್ಳಬಹುದಾದ ಪ್ರಮುಖ ಸ್ಫೂರ್ತಿ ಎಂದರೆ ಅಖಂಡ ಒಗ್ಗಟ್ಟಿನ ಶಕ್ತಿ. ಅಂದು ದೇಶದಲ್ಲಿ ನೂರಾರು ಭಾಷೆ, ಧರ್ಮ, ಜಾತಿಗಳಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಧ್ವನಿಯೊಂದಿಗೆ ಒಂದಾದರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರಂತಹ ಕ್ರಾಂತಿಕಾರಿಗಳು ತಮ್ಮ ಯೌವನ, ಸುಖ ಮತ್ತು ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಮಣಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟರು. ಬ್ರಿಟಿಷರ ಆರ್ಥಿಕ ಬೆನ್ನೆಲುಬನ್ನು ಮುರಿಯಲು ಅಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಖಾದಿ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುವ ಮೂಲಕ ಸ್ವಾವಲಂಬನೆಯ ಮಂತ್ರ ಸಾರಿದರು. ಭಗತ್ ಸಿಂಗ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಪ್ರತಿರೋಧ ಒಡ್ಡಿದ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕೆ ಸಶಸ್ತ್ರ ಹೋರಾಟ ಮಾಡಿದ ಇನ್ನೋರ್ವ ಧೀಮಂತ ನಾಯಕ. ಅವರು ಭಾರತೀಯ ರಾಷ್ಟ್ರೀಯ ಸೇನೆ ರಚಿಸಿದವರು. ಬೋಸ್ ಅವರ ಜಯ ಹಿಂದ್ ಘೋಷಣೆಯು ಸ್ವಾತಂತ್ರ್ಯ ಚಳವಳಿಗೆ ಒಗ್ಗಟ್ಟಿನ ಕರೆಯಾಯಿತು. ಜವಾಹರ್ಲಾಲ್ ನೆಹರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ದರು. ನಂತರ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾದರು. ಇವರು ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ಸಿದ್ಧಾಂತವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂತಹ ವೀರರು ಪ್ರಾಣದ ಹಂಗು ತೊರೆದು ಬ್ರಿಟಿಷರ ವಿರುದ್ಧ ಗುಡುಗಿದರು. ಇದು ಅದಮ್ಯ ಧೈರ್ಯ ಮತ್ತು ನಾಯಕತ್ವವನ್ನು ಎತ್ತಿಹಿಡಿಯಿತು. 1919 1947 ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯನ್ನು ಪರಿವರ್ತಿಸಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳೊಂದಿಗೆ ಜನಸಾಮಾನ್ಯರನ್ನು ಸಜ್ಜುಗೊಳಿಸಿದರು. ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿಯಂತಹ

0: ಪ್ರಮುಖ ಅಭಿಯಾನಗಳಲ್ಲಿ ಎಲ್ಲ ಸಮುದಾಯಗಳು ಮಹಿಳೆಯರು ಸಮಾನಾಂತರವಾಗಿ ಹೋರಾಡುವ ಮೂಲಕ ಸ್ವಾತಂತ್ರ್ಯ ಚಳವಳಿಯೊಳಗಿನ ವಿವಿಧ ಬಣಗಳ ನಿರಂತರ ಪ್ರಯತ್ನಗಳಿಂದ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮುಂದುವರಿದ ಕಾಲಘಟ್ಟದಲ್ಲಿ ಭಾರತವನ್ನು ರಕ್ಷಿಸಲು ನಾವು ದೇಶದ ಏಕತೆಯನ್ನು ಕಾಪಾಡಬೇಕು ಮತ್ತು ದೇಶದ ಪ್ರಗತಿಗೆ ಶ್ರಮಿಸಬೇಕು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ನೇರವಾಗಿ ಸಹಾಯ ಮಾಡುತ್ತದೆ ಎಂಬ ವಿಷಯವನ್ನು ಮನಗಂಡು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಎಂಬ ದೇಶ ಮಂತ್ರದೊಂದಿಗೆ ನಮ್ಮ ದೇಶ ಕಾಯುವ ಪ್ರತಿಯೊಬ್ಬ ಯೋಧರಿಗೆ ಹಾಗೂ ನಮಗೆ ಆಹಾರ ಭದ್ರತೆ ನೀಡುವ ಅನ್ನದಾತರಿಗೆ ಸದಾ ಬೆಂಬಲವಾಗಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಇದು ಈ ಕ್ಷಣದ ಹಾರೈಕೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
1: ಕೊಕ್ಕೋ ಬೆಳೆಯನ್ನು ಸಾಮಾನ್ಯವಾಗಿ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹದ್ದು ವಾಡಿಕೆ. ಇದರಲ್ಲಿ ಪ್ರಮುಖವಾದಂತಹ ಕೆಲಸ ಅಂತಂದರೆ ಗಿಡವನ್ನು ಸವರುವಂತಹದ್ದು ಅಥವಾ ಪ್ರೂನಿಂಗ್ ಮಾಡುವಂತಹದ್ದು. ಮುಖ್ಯ ಬೆಳೆಗಳಿಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ, ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯ ನಿಯಂತ್ರಣದಲ್ಲಿಡುವುದಕ್ಕೆ ಈ ಪ್ರೂನಿಂಗನ್ನು ಮಾಡಬೇಕಾಗ್ತದೆ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡುವಂತಹದ್ದು ಹೆಚ್ಚು ಸೂಕ್ತವಾದಂತಹದ್ದು. ಗಿಡಗಳಿಗೆ ಒಂದು ನಿರ್ದಿಷ್ಟ ಆಕಾರವನ್ನು ಕೊಡುವುದಕ್ಕಾಗಿ ಗಿಡ ಸವರುವ ಕೆಲಸವನ್ನು ಮಾಡಬೇಕಾಗ್ತದೆ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು ಸುಮಾರು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಒಡೆದರೆ ತೋಟದಲ್ಲಿ ವಿವಿಧ ಕೆಲಸಗಳಿಗೆ ಅನುಕೂಲವಾಗ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಬೆಳೆದಿರುವಂತಹ ಗಿಡಗಳಲ್ಲಿ ಸವರುವಿಕೆಯಲ್ಲಿ 2 ವಿಧಗಳಿವೆ, ನೈರ್ಮಲ್ಯತೆಯ ಸವರುವಿಕೆ ಮತ್ತು ರಚನಾ ಸವರುವಿಕೆ. ರೋಗಪೀಡಿತ ಹಾಗೂ ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ನೈರ್ಮಲ್ಯತಾ ಸವರುವಿಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ತೆಗೆಯಬೇಕು. ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು ಮತ್ತು ಕಾಂಡಕ್ಕೆ ಸುತ್ತಿಕೊಳ್ಳುವಂತಹ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವಂತಹದ್ದು, ಇರುವೆಯ ಗೂಡುಗಳನ್ನು ತೆಗೆಯುವುದು, ರೋಗಪೀಡಿತ ಮತ್ತು ಇಲಿ ಹಾಗೂ ಅಳಿಲುಗಳು ತಿಂದು ಹಾಳು ಮಾಡಿರುವಂತಹ ಕಾಯಿಗಳನ್ನು ತೆಗೆಯುವಂತಹದ್ದು, ಇವಿಷ್ಟು ಕೆಲಸಗಳು ಒಳಗೊಂಡಿದೆ. ರಚನಾ ಸೌರುವಿಕೆ ಅಂತಂದರೆ ಗಿಡದ ಹರಡುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಮತ್ತು ಗಿಡದ ಆಕಾರ ಮತ್ತು ಗಾತ್ರವನ್ನು ರಕ್ಷಿಸುವುದಕ್ಕೆ ಈ ಸೌರುವಿಕೆ ಸಹಾಯ ಮಾಡುತ್ತದೆ. ಒಳ್ಳೆಯ ಉತ್ಪಾದಕತೆಯನ್ನು ಪಡೆಯುವುದಕ್ಕೆ ಸೂಕ್ತ ಹರಡುವಿಕೆ ಮತ್ತು ಗಾತ್ರ ಅತಿ ಅವಶ್ಯ. ದೊಡ್ಡ ರೆಂಬೆಗಳನ್ನು ಕತ್ತರಿಸಿದಾಗ ಕತ್ತರಿಸಿರುವ ಭಾಗಕ್ಕೆ ಯಾವುದಾದರೂ ಶಿಲೀನಾಶಕವನ್ನು ಹಚ್ಚಬೇಕಾಗ್ತದೆ. ಇದರಿಂದ ಕತ್ತರಿಸಿದ ಭಾಗದಿಂದ ಗಿಡಕ್ಕೆ ರೋಗ ಹರಡುವುದನ್ನು ತಪ್ಪಿಸಬಹುದು. ಕಾಂಡದಿಂದ ಹೊರಡುವ ಉಪರೆಂಬೆಗಳನ್ನು ಮೇಲಿಂದ ಮೇಲೆ ತೆಗಿತಾ ಇರಬೇಕು. ಸಾಮಾನ್ಯವಾಗಿ ಸೌರುವಿಕೆಯನ್ನು ಗಿಡದಲ್ಲಿ ಬೆಳೆಗಳು ಇಲ್ಲದಾಗ ಮಾಡುವಂತಹದ್ದು ಒಳ್ಳೆಯದು. ಬೀಜದಿಂದ ಬೆಳೆಸಿದ ಸಸಿಗಳಲ್ಲಿ ಸೌರುವಿಕೆ ಮಾಡುವುದು ಅಂತಂದರೆ ಕವಲು ಒಡೆಯುವ ಭಾಗ 1-2 ಮೀಟರ್ ಎತ್ತರದಲ್ಲಿ ಇರಬೇಕು. 3-4 ಕವಲುಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಅಡಿಕೆ ತೋಟಗಳಲ್ಲಿ ಕೊಕ್ಕೋದ ಎತ್ತರ ಮೊದಲ ಕವಲು ಒಡೆಯುವ ಭಾಗಕ್ಕೆ ಸೀಮಿತವಾಗಿರಬೇಕು. ತೆಂಗಿನ ತೋಟಗಳಲ್ಲಿ 2 ಕವಲು ಒಡೆಯುವ ಭಾಗಗಳನ್ನು ಉಳಿಸಿಕೊಳ್ಳಬಹುದು. ಗಿಡದ ಹರಡುವಿಕೆ ಕೊಡೆಯ ಆಕಾರದಲ್ಲಿದ್ದು ಸುಮಾರು 4 ಮೀಟರ್ ಸುತ್ತಳತೆ ಮತ್ತು 2.7 ಮೀಟರ್ ಎತ್ತರವನ್ನು ಹೊಂದಿರಬೇಕು. ಇನ್ನು ಕಸಿ ಗಿಡಗಳಲ್ಲಿ ಸೌರುವಿಕೆ ಮಾಡುವಂತಹದ್ದು ಮುಖ್ಯವಾಗಿ ನಾಟಿ ಮಾಡಿದ 1 ವರ್ಷದ ನಂತರ ಪ್ರಾಥಮಿಕ ಸೌರುವಿಕೆಯಿಂದ 1 ಮತ್ತು 2 ಮುಖ್ಯ ಕಾಂಡಗಳನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಬಾಗಿರುವ ಹಾಗೂ ಒಳಭಾಗಕ್ಕೆ ಬೆಳೀತಾ ಇರುವಂತಹ ರೆಂಬೆಗಳನ್ನು ಕತ್ತರಿಸಿ ತೆಗಿಬೇಕು. ದ್ವಿತೀಯ ಹಂತದ ಸೌರುವಿಕೆಯಲ್ಲಿ ಗಿಡಕ್ಕೆ ಸೂಕ್ತವಾದಂತಹ ಆಕಾರವನ್ನು ಕೊಡಬೇಕು. ಗಿಡದ ಹರಡುವಿಕೆ ಕೊಡೆಯ ಆಕಾರದಲ್ಲಿದ್ದು ಸುಮಾರು 4 ಮೀಟರ್ ಸುತ್ತಳತೆ ಮತ್ತು 2.5 ಮೀಟರ್ ಎತ್ತರವನ್ನು ಹೊಂದಿರಬೇಕು. ಹಾಗೆ ಫಸಲು ಬರ್ತಾ ಇರುವಂತಹ ಗಿಡಗಳಲ್ಲಿ ಸೌರುವಿಕೆಯನ್ನು ಮಾಡುವುದರ ಉದ್ದೇಶ ಹೆಚ್ಚು ಗಾಳಿ ಹಾಗೂ ಬೆಳಕು ಬೀಳುವ ಹಾಗೆ ನೋಡಿಕೊಳ್ಳುವಂತಹದ್ದು. ಕಾಂಡದ ಮೇಲೆ ಚೆನ್ನಾಗಿ ಬೆಳಕು ಬೀಳುವಂತಹ ವ್ಯವಸ್ಥೆಯನ್ನು ಮಾಡಿದರೆ ಹೂ ಮತ್ತು ಫಸಲು ಚೆನ್ನಾಗಿ ಬರುವುದಕ್ಕೆ ಅನುಕೂಲವಾಗ್ತದೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಗಿಡದ ಸವರುವಿಕೆಯನ್ನು ಮಾಡಬೇಕಾಗ್ತದೆ.
0: ರೈತರಿಗೆ ಸಲಹೆ ಕೇಳಿದ್ದೀರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಹಿಪತಿ ದಾಸರ ರಚನೆಯನ್ನು ಹಾಡಿದ್ದಾರೆ ವಿದ್ಯಾಭೂಷಣ್. ನಮೋ ನಮೋ ವೆಂಕಟೇಶ.

ಏಳುಗಂಟೆ 15 ನಿಮಿಷಕ್ಕೆ ನಮ್ಮ ನಿಲಯದಿಂದ ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಕೇಳಲಿದ್ದೀರಿ. ವ್ಯಾಖ್ಯಾನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ್ ಭಟ್. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಂಜುಳ ಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಬೆಂಗಳೂರು ಕೇಂದ್ರದಿಂದ ಗಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. 9:15 ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾತನಾಡುತ್ತಾರೆ ಅಕ್ಕಮಹಾದೇವಿ ಹಿರಿಮಠ. 9:30 ಅಲಿ ಅಕ್ಬರ್ ಖಾನ್ ಅವರಿಂದ ಸರೋದ್ವಾದನ ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯ ಶ್ರೇಯ ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್,

0: ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ಡು ಬಿಡ್ಡು ಬಿಡ್ಡು ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಗುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ

0: ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರಾ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ 1 ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ದ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ 2ನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲ

0: ಟಾರ್ಗೆಟ್ಗೆ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ಧ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 94ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್.
3: ಶ್ರೀರಾಮನ ಯಜ್ಞ ಕುದುರೆ ಅರಣ್ಯಕನೆಂಬ ತಪಸ್ವಿಯ ಪುಣ್ಯಾಶ್ರಮವನ್ನು ಪ್ರವೇಶಿಸಿದೆ. ತಪಸ್ವಿಯ ದರ್ಶನಕ್ಕೆಂದು ಶತ್ರುಘ್ನ ಮುಂತಾದವರು ಒಳಹೊಕ್ಕು ಮುನಿಗೆ ನಮಸ್ಕರಿಸಿದ್ದಾರೆ. ಅರಣ್ಯಕ ಬಂದವರೆಲ್ಲರನ್ನೂ ಮನ್ನಿಸ್ತಾನೆ. ಎಲ್ಲರನ್ನೂ ಸತ್ಕರಿಸಿ ಶ್ರೀರಾಮನ ಸತ್ಕತೆಯ ವಿನೋದ ಗೋಷ್ಠಿಯಲ್ಲಿ ಅಂತ ಮುದ್ದಣ್ಣ ಕತೆ ಹೇಳ್ತಿದ್ದಾರೆ. ಆ ಕಾಲಕ್ಕೆ ಮನೋರಮೆ ಪ್ರಶ್ನಿಸ್ತಾಳೆ. ಮುಂದೆ ಆ ಸಲ್ಲಾಪ ನಡೆಯುತ್ತದೆ.

0: ನೀನೇನು ತಿಳಿದೆ? ಮುನಿಗಳ ಒಂದು ಜಪದ ತಪದ ಮಂತ್ರದ ಶಕ್ತಿಯೇನು ಕಿರಿದೆ? ಬೇಡಿದ ಉರುಳನ್ನು ಕೂಡಲೇ ತಂದೀಯುವುದು.
1: ಅಂತುಟೇಂದ್ರನಂ ಆವುದೋ ಮಂತ್ರಂ.
0: ಹಾಗೆ ಏನು ಮಹತ್ವವೋ? ಯಾವುದದು ಮಂತ್ರ?

0: ಯಾವುದಾದರೇನು? ಏಕಾಕ್ಷರಿ, ದ್ವ್ಯಕ್ಷರಿ, ತ್ಯಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಾದ ಪ್ರಸಿದ್ಧ ಮಂತ್ರಗಳಿವೆಯಲ್ಲವೇ?
1: ಇವರಂ ಜಪಿಸಿದೊಡೆ ಏನಕ್ಕೂ,
0: ಇವುಗಳನ್ನು ಜಪಿಸಿದರೆ ಏನಾಗುವುದು?

0: ಮಂತ್ರಗಳನ್ನು ಎಡೆಬಿಡದೆ ಜಪಿಸಿ ಸಿದ್ಧಿ ಪಡೆದರೆ ಆಯಾ ಅಧಿಷ್ಠಾನ ದೇವತೆಗಳು ಪ್ರತ್ಯಕ್ಷವಾಗಿ ಇಷ್ಟಾರ್ಥವನ್ನು ನೀಡಿ ಹೋಗುತ್ತವೆ.
1: ಓ

0: ಓ, ಹಾಗೆ ಹೇಳಿ ಮತ್ತೆ. ಇಷ್ಟೊಂದು ಜಪದ ಶಕ್ತಿ ನೆರವಿಗಿರುವುದರಿಂದಲೇ ಬೇರೊಂದರ ಗೊಡವೆ ಇಲ್ಲದೆ ಇರುತ್ತಾರೆ ತಪಸ್ವಿಗಳು.
1: ಅಪ್ಪುದಪ್ಪುದು ತಪ್ಪೇನ್?
0: ಹೌದು ಹೌದು, ಅದರಲ್ಲಿ ತಪ್ಪೇನು?

ಅದು ಹಾಗಿರಲಿ, ನಿನ್ನಂತ ಕವಿಗಳು ಗೃಹಕೃತ್ಯದಲ್ಲಿ ಏನೊಂದೂ ಗೊಡವೆ ಇಲ್ಲದೆ ಸುಮ್ಮ ಸುಮ್ಮನೆ ಹಾಳು ಕಥೆಯ ಕಾವ್ಯದಲ್ಲಿ ಸದಾ ಹುಚ್ಚುಗೊಂಡಿರುವರಲ್ಲ, ಅವರಿಗೇನು ಗತಿಯೋ? ಉಣ್ಣುವುದಕ್ಕೇನು, ತಿನ್ನುವುದಕ್ಕೇನೋ? ಹಾಗಿರುತ್ತಾ ಒಂದು ಜಪವನ್ನು ಹಿರಿಯ ತಪಸ್ವಿಗಳಿಂದ ಉಪದೇಶ ಪಡೆದರಾಗದೆ

0: ಏನು ನಮ್ಮವರ ಒಂದು ಸ್ಥಿತಿಗೆ ನೀನು ನಗುವೆಯ? ನಮ್ಮಂತ ಕವಿಗಳಿಗೆ ಏನು ಕೊರತೆಯೋ? ತನ್ನಷ್ಟಕ್ಕೇ ಇಷ್ಟಾರ್ಥವನ್ನು ಆಗಲೇ ತಂದುಕೊಡುವ ಮಂತ್ರದ ಜಪದ ಒಂದು ನೆರವು ನಮ್ಮಲ್ಲಿಲ್ಲದಿದ್ದರಷ್ಟೇ. ಕಾಡಿನ ಜೋಗಿಗಳಿಂದ ಉಪದೇಶ, ನಾಡನ್ನು ಕಾಡನ್ನಾಗಿಯೂ ಕಾಡನ್ನು ಬೀಡನ್ನಾಗಿಯೂ ಮಾಡುವ ಒಂದು ಮಹತ್ವದ ಶಕ್ತಿಯ ಕವಿಗಳು ಏನು ಹಿರಿಹಂಬಳದ ವೃದ್ಧ ತಪಸ್ವಿಗಳಿಂದ ಹಿರಿಯರಲ್ಲವೇ? ಮಾತಾಡಿದುದೇ ಹುರುಳು, ಹಿಡಿದುದೇ ತಿರುಳು, ಹಲವೇನು ಕೆಲವೇನು? ತಮ್ಮ ಒಂದೇ ಮಾತಿನ ಶಕ್ತಿಯಿಂದ ತ್ರಿಭುವನವನ್ನು ಅಳಿಸುವ, ಉಳಿಸುವ, ಹೊಗಳುವ, ತೆಗಳುವ, ಸ್ವಾಧೀನಪಡಿಸುವ, ಆಳುವ, ಹೊತ್ತುಕೊಳ್ಳುವ, ಹಾರಿಸುವ, ಹೂಳುವ, ಬಾಳುವ ಸೊಗಸಿನ ವರ್ಣಕ ಕವಿಗಳ ನಮ್ಮ ರೀತಿಯನ್ನು ನೀನು ಇನ್ನೂ ತಿಳಿದಿಲ್ಲ.
1: ನಿಮ್ಮ ವರ್ಗಂ ಅಂತಿರೆ ಮಂತ್ರಂ ಸಿದ್ಧಿ ವರ್ಕುಮೇ.
0: ಹಾಗಿದ್ದರೆ ನಿಮ್ಮವರಿಗೂ ಮಂತ್ರವು ಸಿದ್ಧಿಸಿದೆಯೇ?
1: ತಡೆಯೇನ್ ಅಳ್ಕೇನ್?
0: ತಡೆಯೇನು ಅಳುಕೇನು?
1: ನಿನ್ನೊಳಂ ಒಳವೇ.
0: ಹಾಗಿದ್ದರೆ ನಿನ್ನಲ್ಲಿಯೂ ಇವೆ.
1: ಎನ್ನೊಳ್ ಇಂತಿದು ಪಾಸು ಹೊಕ್ಕು.
0: ನನ್ನಲ್ಲಿ ಇದು ಹಾಸು ಹೊಕ್ಕು.

0: ನೀನೂ ಬಹಳ ಮಹಿಮಾವಂತನು, ನಿನಗೆ ಯಾರಿಂದ ಯಾವಾಗ ಉಪದೇಶವಾಯಿತು?
1: ಗುರುವತ್ತಣಿನ್ ಅಂದೆ ಎಳವೆಯೊಳೆ.
0: ಅದು ಗುರುವಿನಿಂದ ಅಂದು ಅಂದರೆ ಬಾಲ್ಯದಲ್ಲಿ.
1: ಎನ್ನೆರೆಯ ಅದಾವುದೋ ಮಂತ್ರಂ ಎನ್ನೊಳುಸಿರಾ.
0: ನನ್ನೊಡೆಯ, ಅದು ಯಾವುದೋ ಮಂತ್ರ ನನ್ನಲ್ಲಿ ಹೇಳು.

ನನಗೆ ಗೊತ್ತಿಲ್ಲವೆ. ನಿನ್ನಿಂದ ಉಪದೇಶವನ್ನು ಬೇಡುವೆನೆ. ನೀನು ಆಗ ಹೇಳಿದ ಏಕಾಕ್ಷರಿ ವ್ಯಕ್ಷರಿ ತ್ಯಕ್ಷರಿ ಮಂತ್ರಗಳಿವೆಯಲ್ಲ, ಆ ಮಂತ್ರಗಳಲ್ಲಿ ಯಾವುದು, ಅದರ ಹೆಸರೇನು ಎಂದು ಕೇಳಿದೆ.

ಸುಬಗೆ, ಆಗ ಹೇಳಿದ ಮುನಿಗಳ ಮಂತ್ರಗಳಲ್ಲಲ್ಲ, ನಮ್ಮ ಮಂತ್ರಗಳ ರೀತಿ ಬೇರೆ. ಮೂರು ಎರಡು ಅಕ್ಷರದ ಮಂತ್ರಗಳು ನಮಗಾದೀತೆ. ನಮ್ಮದಂತೂ ಕಿರಿದಲ್ಲ, ಬಹಳ ಹಿರಿದು. ಒಂದಕ್ಷರವಲ್ಲ, ಎರಡಕ್ಷರವಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಆರೂ ಅಲ್ಲ, ಏಳಕ್ಷರದ ಬೀಜ ಮಂತ್ರ. ಆದುದರಿಂದ ಎಲ್ಲ ಮಂತ್ರಗಳಿಗೂ ಶಿರೋಸ್ಥಾನದಲ್ಲಿದ್ದು ಮಿರುಗಿರುವಂತಹ ಸಪ್ತಾಕ್ಷರೀ ಮಂತ್ರವೆಂದು ಹೆಸರು.

0: ಆಹಾ, ಆ ಮಂತ್ರಕ್ಕೆ ಅಭಿಮಾನಿ ದೇವತೆ ಯಾವುದು? ಮೊದಲು ಯಾರು ಇದನ್ನು ಜಪಿಸಿ ಸಿದ್ಧಿ ಪಡೆದರು?
1: ಪೋ ಪೋ ಇಂತಿವರನ್ ಕೊಂಡೇನ್ ಕಜ್ಜಂ.
0: ಹೋಗು ಹೋಗು, ಹೀಗೆ ಇವುಗಳನ್ನು ತೆಗೆದುಕೊಂಡು ಏನು ಕೆಲಸ ನಿನಗೆ?
1: ಇರ್ಕೆ ಕೇಳ್ವೆನ್.
0: ಇರಲಿ, ನೀವು ಹೇಳಿ, ನಾನು ಕೇಳುತ್ತೇನೆ.

ಮನೋರಮೇ, ಹಾಗಾದರೆ ಕೇಳು, ಹೇಳುತ್ತೇನೆ. ಹೀಗೆ ಏರ್ಪಟ್ಟ ಮಂತ್ರದ ಅಧಿದೇವತೆ ಜ್ಯೇಷ್ಠೆ. ಮೊದಲು ಈಶ್ವರನು ತನ್ನ ಒಂದು ಲೀಲೆಯಲ್ಲಿ ಜಪಿಸಿ ಸಿದ್ಧಿ ಪಡೆದನು. ಆದ ಕಾರಣ ಈ ಮಂತ್ರಕ್ಕೆ ಅವನೇ ಋಷಿ.

0: ಹೀಗೆಯೋ ಮಂತ್ರದ ಒಂದು ಮಹಿಮೆ. ಎಲೆ ರಮಣ, ಹೃದಯೇಶ್ವರ, ನಿನಗೆ ನಮಸ್ಕಾರ. ನನ್ನದು ಇಷ್ಟೇ ಒಂದು ಅರಿಕೆ. ಈ ರೀತಿ ಹೆಸರುಗೊಂಡ ಸಿದ್ಧಿಯ ಮಂತ್ರ ಯಾವುದೋ ಅದು ಪ್ರೀತಿಯಿಂದ ತಿಳಿಯುವಂತೆ ನನಗೆ ಹೇಳು.
1: ಆಗಳೇ ಪೇಳ್ತೆನಲ್ತೇ ಸಪ್ತಾಕ್ಷರಿ ಮಂತ್ರಮೆಂದು.
0: ಸುಬಗೆ, ಆಗಲೇ ಹೇಳಿದನಲ್ಲವೇ ಅದು ಸಪ್ತಾಕ್ಷರಿ ಮಂತ್ರವೆಂದು.
1: ಅಂತು ಪೆಸರನಲ್ತು ಮೂಲ ಮನೆ ಕುರಿತು ಎನ್ನೊಳಾಡಿ ತೋರ.
0: ಹಾಗೆ ಬರಿಯ ಹೆಸರನ್ನಲ್ಲ, ಅದರ ಮೂಲವನ್ನೇ ಕುರಿತು ನನಗೆ ಹೇಳು.

ಅಬ್ಬಾ, ಹೆಣ್ಣು ಏನು ಜೋರಿನವಳು! ಆಗ ಹೆಸರೇನೆಂದಳು, ಈಗ ಮೂಲವನ್ನು ಹೇಳಿ ಎಂದು ಕೇಳುತ್ತಾಳೆ.

ಇನ್ನು ಏನೇನು ಮಾಡುವಳು? ಮೂರೆಳೆಯ ಜನಿವಾರದ ಆಣೆ, ಹೊದ್ದ ಉತ್ತರಿಗೆಯ ಆಣೆ, ಆಗದು ಆಗದು. ಕೇಳುವುದಕ್ಕೆ ಹೇಳುವುದಕ್ಕೆ ನಿಮಗೆ ಅಧಿಕಾರವಿರದು. ಕಣ್ಣಿಗೆ ಕಾಲಿಗೆ ಕೇಳು,

0: சோழம் ஏஞ்சம் பமோ.
1: ಕಿವಿಯಿಂದ ಕೇಳುವುದರಲ್ಲಿ ಏನು ದೋಷ ಹೇಳಿ? ಹಾಗೆ ಏರ್ಪಟ್ಟ ವೇದವನ್ನಾದರೂ ಓದುವ ಸಂದರ್ಭದಲ್ಲಿ ಹೆಣ್ಣು ಕೇಳುವುದಿಲ್ಲವೇ? ನಿನ್ನಲ್ಲಿಯೂ ಏನು ಜಂಬವೋ?

0: ವೇದ ಮಂತ್ರದ ರೀತಿ ಬೇರೆ, ಇದರ ರೀತಿ ಬೇರೆ. ಅಜಗಜಾಂತರ, ಅದರಲ್ಲಿಯೂ ಗುಟ್ಟಿನಲ್ಲಿಯೂ ಗುಟ್ಟಿನ ಮಂತ್ರ ಎಂದು ಹೇಳಿದುದುಂಟು. ಆದ ಕಾರಣ ಮನೋರಮೇ, ನಾನು ಹೇಳಬಾರದು, ನೀನು ಕೇಳಬಾರದು, ಮುಂದಣ ಕಥೆಯನ್ನು ಕೇಳು ಅಂತ ಮುದ್ದಣನು ಮತ್ತೆ ಪೂರ್ವಕಥೆಯನ್ನು ಸಂಯೋಜಿಸ್ತಾನೆ. ಅರಣ್ಯಕನು ಶತ್ರುಘ್ನಾದಿಗಳಲ್ಲಿ
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
3: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
2: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
3: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
2: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
3: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಆಕಾಶವಾಣಿ ಕಾರವಾರ.

ಶ್ರೋತೃಗಳೇ, ಇಂದು ಮುಂಜಾನೆ 9:15 ನಮ್ಮ ನಿಲಯದಿಂದ ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಕ್ಕಮಹಾದೇವಿ ಹಿರೇಮಠ. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆ ಗಮನಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ 5.1% ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶು ಯು ಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22 ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ.

0: ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಅಧಿವೇಶನ COP17 ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%, ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6% 6.7% ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4% ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5% ಇಳಿಕೆಯಾಗಿದೆ. NDPS ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತೆದಾರರನ್ನು ಪತ್ತೆ ಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ PV ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಘಿ ಜೋಡಿ 22-20, 21-14 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಜಿಮಿನೆಜ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲ 80 ರನ್ ಗಳಿಸಿದರು. 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ

0: ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೆಯ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ. ಚಿತ್ರಗೀತೆಗಳು. ಕಾವ್ಯ ಚಿತ್ರದ ಗೀತೆ, ಗಾಯಕರು ರಾಜೇಶ್ ಮತ್ತು ಚಿತ್ರ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಧು ಕೋಕಿಲಾ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಜೂಡ್ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ ಹಾಡಿದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಇಂಡಿಯನ್ ಪೊಲೀಸ್ ಚಿತ್ರಕ್ಕಾಗಿ ಹೇಮಂತ್ ಮತ್ತು ಮಂಗಲಾ ಹಾಡಿದ ಗೀತೆ, ಗೋಪಾಲಕೃಷ್ಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗೋಪಾಲಕೃಷ್ಣ

0: Have a nice day.
1: ಆಕಾಶವಾಣಿ ಕಾರವಾರ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಹಾಶಿಲ್ಪಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಚಾಲಕಿ ಮತ್ತು ಸಂಗಡಿಗರು. ಎಚ್ ಬಿ ಜ್ವಾಲಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪಿ ಕಾಳಿಂಗರಾವ್.

ಮಹಾಸತಿ ಅನಸೂಯ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ಹನುಮಂತರಾವ್ ಅವರ ಸಂಗೀತ ಈ ಗೀತೆಯಿದೆ.

ಮನು ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಒಂದಾಗುವಣ ಬಾ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಗಾಯಕರು ಮನು ಮತ್ತು ಎಸ್ ಜಾನಕಿ. ಕೆ ವಿ ರಾಜು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಕರುಣಾಕರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಬಿ ಕೆ ಸುಮಿತ್ರ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಂ ರಂಗರಾವ್.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ

ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ.

ಇಲ್ಲಿ ಡಿ ವಿ ಜಿ ಅವರು ಹರುಷದ ದಾರಿಯೊಂದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡು ಹೊತ್ತು ಊಟ ಇದೆ, ಮೈ ತುಂಬ ಬಟ್ಟೆ ಇದೆ, ನಮಗೆ ಬೇಕಾದಂಥ ಸೂರು ಸಿಕ್ಕಿದೆ. ಆದರೆ ಅದನ್ನು ಸವಿಯುವ ಮನಸ್ಸು ಅನೇಕ ವೇಳೆ ಇರೋದಿಲ್ಲ. ಇನ್ನೂ ಏನೇನಿಲ್ಲ ಅಂತ ಪಟ್ಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಇರೋ ಸುಖಾನೂ ಬಿಟ್ಟುಬಿಡ್ತೀವಿ ನಾವು. ಇಂಥ ಸ್ಥಿತಿ ಒಳ್ಳೆಯದಲ್ಲ ಎನ್ನುವ ಡಿ ವಿ ಜಿ ಬಂದಿಹುದ ಮರೆಯದಿರು ಅಂತಾರೆ. ಬರೀ ಕೆಟ್ಟದ್ದನ್ನೇ ನೋಡ್ತಿರಬೇಡ, ಬರೀ ಕೆಟ್ಟದ್ದನ್ನೇ ಗುರುತಿಸಬೇಡ, ಅವುಗಳ ನಡುವೆ ಇರುವ ಒಳಿತನ್ನು ಗುರುತಿಸು. ಇರುವ ಭಾಗ್ಯ ಶಾಶ್ವತವೇನಲ್ಲ ಎಂಬ ಅರಿವಿರಲಿ. ಇವತ್ತು ಕಷ್ಟ ಇರಬಹುದು, ನಾಳೆನೂ ಬೆಳಿಗ್ಗೆ ಕಷ್ಟನೇ ಬರಬಹುದು, ನಾಳೆ ಸಾಯಂಕಾಲ ಒಳ್ಳೆ ದಿವಸ ಬರಬಹುದು. ಹಾಗಾಗಿ ಕಷ್ಟ ಬರೋದು, ದುಃಖ ಬರೋದು, ಸಂಕಟ ಬರೋದು, ಅದರ ಮುಂದಿನದ್ದು ಸಂತೋಷ ಬರುವುದಕ್ಕೆ ದಾರಿ. ಯಾವುದೂ ಸ್ಥಿರವಲ್ಲ, ಯಾವುದೇ ಸಂದರ್ಭ ಬರಲಿ ಆ ಸಂದರ್ಭ ನನ್ನದು. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರ್ಷಕ್ಕೆ ಅದೇ ದಾರಿ ಅಂತ ಗೋಚರಿಸುತ್ತೆ. ಹಾಗಾದರೆ ಬದುಕಬೇಕು ಹೇಗೆ? ಹೇಗೆ ಡಿ ವಿ ಜಿ ಅನ್ಕೊಂಡು ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಋತ ಅಂದರೆ ಈ ಪ್ರಾಮಾಣಿಕತೆ ಅನ್ನೋ ಅರ್ಥ. ಈ ಪ್ರಾಮಾಣಿಕತೆ ಇದ್ದಷ್ಟು ದಿವಸ ಒಳ್ಳೆಯ ಬದುಕಬಹುದು. ಒಂದು ಸುಳ್ಳು ಹೇಳಿದ್ರೆ ಅದ್ರ ಜೊತೆಗೆ 50 ಸುಳ್ಳು ಸಿದ್ಧವಾಗಿರಬೇಕು ನಮಗೆ. ಹಾಗಾಗಿ ಇದು ಹರುಷಕ್ಕೆ ದಾರಿ. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರುಷಕ್ಕೆ ಅದು ದಾರಿ ಅಂತನ್ನೋದು ಗೋಚರಿಸುತ್ತೆ. ಇಲ್ಲದೆ ಹೋದರೆ ಅಸಹನೆ, ದುಃಖ, ಅನುಮಾನ ಹೀಗಿವೆಲ್ಲ ನಮ್ಮನ್ನು ಪೀಡಿಸ್ತಾ ಇರುತ್ತೆ.

ಮಗಳ ನೆನೆಸಿ ನಿಮ್ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಮುನ್ನಾದ ಜನುಮಗಳ ನೆನೆಸಿ ನಿಮ್ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ.

0: ಪ್ರಾರಬ್ಧ ಕರ್ಮದ ಫಲ ಅಂತನ್ನೋ ಮಾತನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತೇವೆ. ಯಾಕೆ ನನಗೆ ಇಷ್ಟೊಂದು ಕಷ್ಟ ಬಂದುಬಿಟ್ಟಿದೆ ಅಂದರೆ, ಹೋದ ಜನ್ಮದಲ್ಲಿ ವಿಪರೀತ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ, ಅದು ನನ್ನನ್ನು ಕಾಡಿಸ್ತಾ ಇದೆ ಅಂತಾನೋ? ಮಕ್ಕಳನ್ನ ಕುರಿತೋ, ಸಂಬಂಧಿಕರನ್ನ ಕುರಿತೋ, ನಮಗೆಲ್ಲೋ ಚೀಟಿಲಿ ಮೋಸ ಆದಾಗಲೋ, ಇನ್ನೆಲ್ಲೋ ತೊಂದರೆ ಆದಾಗಲೋ, ಹೋದ ಜನ್ಮದ ಹೊಲಸಿದು ಅಂತ ನಾವು ಎಷ್ಟೋ ಸಾರಿ ಅಂದುಕೊಳ್ತೇವೆ. ಆಗ ಹೋದದ್ದನ್ನು ನೆನೆಸ್ಕೊಂಡು ಅತ್ರೇನು ಫಲ ಅಂತಾರೆ ಡಿ ವಿ ಜಿ. ಮನಸ್ಸು ಮುದುರಿ ಹೋಗುತ್ತೆ ಮತ್ತು ನಾವು ನಿರಾಶೆಯ ಆಳಕ್ಕೆ ಆಳಕ್ಕೆ ಹೋಗಿ ನೊಂದ್ಕೋತೇವೆ. ಲಾಭ ಏನು ಇದರಿಂದ? ಯಾವ ಲಾಭ ಆಗುತ್ತೆ? ಲಾಭದ ಮಾತಿರಲಿ, ಬರೀ ನಷ್ಟವೇ ತಾನೇ. ಸಾಕ್ಷಾತ್ ಭಗವಂತ ನಮ್ಮ ಮುಖದ ಮೇಲೆ ಕಣ್ಣ್ಯಾಕಿಟ್ಟಿದ್ದಾನೆ, ಅದು ರಹಸ್ಯ ಯಾಕೆ ಗೊತ್ತಾ ಅಂತಾರೆ ಡಿ ವಿ ಜಿ. ಬೆನ್ನ ಹಿಂದೆ ಯಾಕೆ ಒಂದು ಕಣ್ಣಿಡಲಿಲ್ಲ ಅಂದರೆ, ನಿನ್ನ ಬಳಿ ಈಗ ಏನಿದೆಯೋ ಅದಕ್ಕೋಸ್ಕರ ಮನಸ್ಸು ಕೊಡು, ಅದರ ಸಿದ್ಧಿಗಾಗಿ ಉನ್ನತಿಗಾಗಿ ದುಡಿ ಅಂತ ಬೆನ್ನ ಹಿಂದಿನದೆಲ್ಲ ಮುಚ್ಚಿಟ್ಬಿಟ್ಟಿದ್ದಾನೆ. ಅಂದರೆ ಆಗಿ ಹೋದದ್ದಕ್ಕೆ ಮರುಗಬೇಡ, ಅದು ನಿನ್ನ ಪರಿಧಿಯಲ್ಲಿ ಈಗ ಇಲ್ಲವೇ ಇಲ್ಲ. ಆಗೋದು ಆಗೋಯ್ತು, ಆಗಬಾರ್ದಾಗಿತ್ತು, ಏನೋ ಆಗೋಯ್ತಪ್ಪ, ನಾಳೆ ಇನ್ನೂ ಒಳ್ಳೇದಿದೆಯಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ ಒಳ್ಳೆ ಮಾತಾಡ್ಬೋದಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ 10 ಜನಕ್ಕೆ ಒಳ್ಳೆಯದನ್ನು ಮಾಡ್ತಾ ಬದುಕಬಹುದಲ್ಲ. ಅದರಲ್ಲಿರೋ ಸಂತೋಷ, ಅದರಲ್ಲಿರೋ ಸುಖ, ಅದರಲ್ಲಿರೋ ಸಂಭ್ರಮವನ್ನು ಗುರುತಿಸು, ಸಂತೋಷಪಡು. ಪ್ರಾರಬ್ಧ ಕರ್ಮ ಶನಿ ಅಂತೆಲ್ಲ ಹೇಳ್ಕೊತಾ ಇದ್ದರೆ ಅವು ನಮ್ಮ ಗೆಲುವನ್ನು ಹಾಳು ಮಾಡುತ್ತವೆ. ಯಾವತ್ತೂ ಸಕಾರಾತ್ಮಕವಾದಂಥ ಬದುಕು ಬಹಳ ಮುಖ್ಯವಾದ್ದೇ ಹೊರತು ನಕಾರಾತ್ಮಕವಾದಂಥ ಬದುಕು ಒಳ್ಳೆಯದಲ್ಲ. ನಾನು ಹಾಗೆ ಬದುಕಬೇಕಾಗಿತ್ತು, ನಾನು ಈ ಥರ ಬದುಕಬೇಕಾಗಿತ್ತು, ನನಗೆ ಇಂಥ ಅಪ್ಪ ಇಂಥ ಅಮ್ಮ ಸಿಗಬೇಕಾಗಿತ್ತು, ಇವೆಲ್ಲ ಸುಳ್ಳು. ಹಾಗಾಗಿ ಮುನ್ನಾದ ಜನುಮಗಳ ನೆನಸಿ ನಿಮ್ಮ ನಿನಗೇನು, ಇನ್ನೂ ಇಹುದಕ್ಕೆ ನೀಡು ಮನವನ್. ಈಗೇನಿದೆ ಕೈಯಲ್ಲಿ ಏನಿದೆ ಅದನ್ನು ಸುಖವಾಗಿ ಅನುಭವಿಸು. ನಾಳೆದ್ರ ಬಗ್ಗೆ ಚಿಂತೆ ಬೇಡ, ನಿನ್ನೆದು ಕಳೆದೋಯ್ತು ಬಿಟ್ಬಿಡು ಅಂತಾರೆ ಈ ಕಗ್ಗಭಾಗದಲ್ಲಿ ತಿಮ್ಮಗುರು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ

0: ರಕ್ತ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ಇಂದು ಮುಂಜಾನೆ 9:05 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:15 ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾತನಾಡುತ್ತಾರೆ ಅಕ್ಕಮಹಾದೇವಿ ಹಿರೇಮಠ್. 9:30 ಅಲಿ ಅಕ್ಬರ್ ಖಾನ್ ಅವರಿಂದ ಶಾಸ್ತ್ರೀಯ ಸಂಗೀತದಲ್ಲಿ ಸರೋದ್ವಾದನ ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರದಲ್ಲಿ ಲೇಖಕಿ ಮತ್ತು ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಅಸ್ಥಿ ಸಂಧಿವಾತ ಈ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ. ಪ್ರಸ್ತುತಪಡಿಸುತ್ತಾರೆ ಮಂಜುಳಾ ಪುರಾಣಿಕ್. ಇಂದು ಸಂಜೆ 5:00 ಯುವವಾಣಿಯಲ್ಲಿ ಸಂಗೀತ ವೈವಿಧ್ಯ ಕಾರ್ಯಕ್ರಮ, ಸಹನಾಶ್ ಅನ್ಭಾಗ್ ಮತ್ತು ಸಂಗಡಿಗರಿಂದ. ನಂತರ ಭಾವಗೀತೆಗಳನ್ನು ಕೇಳುವಿರಿ. ಸಂಜೆ 5:30 ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಅಪ್ಪನ ನೆನೆದರೆ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕಿಸಾನ್ವಾಣಿಯಲ್ಲಿ ಕೃಷಿಯಲ್ಲಿ ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಗೌಡ ಎಚ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿದೆ. ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು 8:00 ಶ್ರೀಗಂಧ ಬೆಂಗಳೂರು ಕೇಂದ್ರದಿಂದ. 8:30 ನಮ್ಮ ನಿಲಯದಿಂದ ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:30 ಮನಿ ಟಾಕ್ಸ್, ನಂತರ ಮಂಥನ ಪ್ರಸಾರವಾಗುವುದು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತದಲ್ಲಿ ವೆಂಕಟೇಶ್ ಶರ್ಮಾ ಅವರಿಂದ ಹಾಡುಗಾರಿಕೆ ಕೇಳಲಿದ್ದೀರಿ. ರಾತ್ರಿ 10:30 ಗೀತಚಂದ್ರಿಕೆ ಮೆಲಡಿ ಟೈಮ್ಸ್ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ. ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಗಳನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಸಿ ಅಶ್ವಥ್ ಅವರದು. ಮೊದಲಿಗೆ ಮೂಡು ತರವಿ ಬಂದಾನು.

0: ಆಕಾಶವಾಣಿ ಕಾರವಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ

ದೊಡ್ಡ ರಂಗಕ್ಕೆ ಒಡ ವಿರಚಿತ ಭಾವಗೀತೆಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಮುಂದೆ ಚಿತ್ತಾರ ಬಯಸಿದೆ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಗಾಳಿಗೊಡ್ಡಿದ

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಮಾತನಾಡುತ್ತಾರೆ ಅಕ್ಕಮಹಾದೇವಿ ಹಿರೇಮಠ್.
1: ಕುರಿತು ಸಮಗ್ರವಾಗಿ ಪರಿಚಯಿಸಿಕೊಳ್ಳುವಾದಲ್ಲಿ ಆಯಾ ದೇಶದ ಭೌಗೋಳಿಕ ಭೂಪ್ರದೇಶದ ವಾತಾವರಣಕ್ಕೆ ಅನುಗುಣವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆಯಿಂದ ಕೂಡಿದ ಅನುಭವ ಹಾಗೂ ಅದರ ಅಗತ್ಯ ಅನಿವಾರ್ಯತೆಗಳು ಮಾನವ ಜನಾಂಗ ಬೆಳೆದು ಬರಲು ಪ್ರಮುಖ ಕಾರಣ. ಹಿನ್ನೆಲೆಯಾಗಿ ಮುಂದಿನ ಜನಾಂಗಕ್ಕೆ ಇತಿಹಾಸವಾಗಿ ಸ್ಮರಣೀಯ ನೆನಪುಗಳಾಗಿ ಉಳಿಯುತ್ತವೆ. ಅಂತಹ ಅನೇಕ ನೆನಪುಗಳು ಸದಾಕಾಲ ಉಳಿಯುವಂತೆ ಬಳುವಳಿಯಾಗಿ ಬೆಳೆಸಿಕೊಂಡು ಮುನ್ನಡೆಯಲ್ಲಿ ಒಂದು ಪ್ರಾಚೀನ ಪರಂಪರೆಯನ್ನು ಸಂಪ್ರದಾಯದಂತೆ ಆಚರಿಸಿಕೊಂಡು ಬರುತ್ತಾ ಗೌರವಿಸುವುದೇ ಆಗಿರುತ್ತದೆ. ದೇಶವಾಸಿ ಜನಾಂಗದ ಇರುವಿಕೆಯಲ್ಲಿ ವೈವಿಧ್ಯತೆಯು ವೈಶಿಷ್ಟ್ಯತೆಯಿಂದೊಡಗೂಡಿದ ಸೋಜಿಗವನ್ನುಂಟು ಮಾಡುವುದಾದ

ಸರಿಯಾಗಿ ಗ್ರಹಿಸುವಲ್ಲಿ ಸಂತಸವನ್ನು ಹಾಗೂ ಸಮೃದ್ಧಿಯನ್ನು ಆಚರಿಸಬಹುದು. ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲಿ ಒಂದು ಶಕ್ತಿ ಅಡಗಿ ಅದು ಮಾನವನ ಬಯಕೆ ಈಡೇರಿಕೆಗೆ ಸಹಾಯಕವಾಗಿರುವುದು, ಅಂತೆಯೇ ಅದರ ಶಕ್ತಿಯ ಪರಿಚಯ ಮಾಡಿಕೊಳ್ಳುವುದು ವಿವೇಕತೆಯಿಂದ ಸಾಧ್ಯ. ಹಾಗೆಯೇ ಪರಿಚಯಿಸಿಕೊಟ್ಟ ವ್ಯಕ್ತಿಯ ವಿವೇಚನಾ ಸಾಮರ್ಥ್ಯ, ಸಂಶೋಧಕ ಬುದ್ಧಿ ಹಾಗೂ ಪ್ರಾಯೋಗಿಕ ಜ್ಞಾನಾನುಭವದಿಂದ ಕಂಡುಕೊಳ್ಳಬಹುದಾದ ಉಪಯುಕ್ತತೆಯ ಬಗ್ಗೆ ಸ್ಮರಿಸುವುದು, ಗೌರವಿಸುವುದು ಹಾಗೂ ಹಾಗೆ ಮಾಡಲು ತಿಳಿಸುವುದು ಸುಸಂಸ್ಕೃತ ಸಮಾಜದ ಲಕ್ಷಣವಾಗಿದೆ. ಭಾರತೀಯ ಸಮಾಜ ಇಂದು ಬಹಳಷ್ಟು ಗುಣ ಪ್ರಮಾಣದಲ್ಲಿ ಬೆಳೆದು ಬರುವುದರಲ್ಲಿ ಹಲವು ಸಂಸ್ಕಾರಗಳನ್ನು ಪಡೆದು ಉತ್ತಮ ಆದರ್ಶವನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿಯನ್ನು ಕಂಡಿದೆಯಾದರೂ ಸರಿಯಾಗಿ ತಿಳಿದುಕೊಂಡು ಆಚರಿಸಲಾರದ ಸಂಪ್ರದಾಯಗಳ ಪ್ರಭಾವಗಳು ಹಾಗೆಯೇ ಉಳಿದುಕೊಂಡಿವೆ ಮತ್ತು ಅವುಗಳನ್ನು ಒಳ್ಳೆಯ ಭಾವನೆಗಳಿಂದಲೇ ಬಂದಿರುತ್ತಿರುವುದರಿಂದ ಬಿಡಲಾರದ ಬಂಧನ ಎನ್ನುವಂತೆ ಮುಂದುವರೆದುಕೊಂಡು ಬಂದಿವೆ. ಇದಕ್ಕೆ ಒಳ್ಳೆಯ ಭಾವ ಭಾವನೆಗಳಿಂದ ಹಾಕಿಕೊಂಡು ಬಂದಿರುವ ಭದ್ರವಾದ ನೆಲೆ ಹಲವು ಪರಿಷ್ಕಾರಗಳನ್ನೊಳಗೊಂಡು ತಿರಸ್ಕಾರಕ್ಕೆ ಒಳಗಾಗಿರುವುದಿಲ್ಲ. ಘಟಿಸಿದ ಘಟನೆಗಳನ್ನು ಸ್ಮರಿಸುತ್ತಾ ಕಾರ್ಮಿಕರನ್ನು ನೆನೆಯುತ್ತಾ ಒಳ್ಳೆಯದಾಗಲಿ ಎಂದು ಹರಕೆಯನ್ನು ಹೊತ್ತು ಧರ್ಮವಾಗಿರುವಂತೆ ಭಾರತೀಯ ಹಬ್ಬಗಳು ಇವು. ಒಂದು ಅಗೋಚರ ಹಾಗೂ ಆಶ್ಚರ್ಯಕರ ಸಂಗತಿಯಿಂದ ಭೌತಿಕ ಪ್ರಪಂಚ ನಿರ್ಮಾಣವಾಗಿ ಮಾನವನ ಚಲನವಲನೆ ಸಾಧನೆ ಸಿದ್ಧಿಗೆ ಕರ್ಮಭೂಮಿಯಾಗಿರುವಂತೆ ಪಂಚ ಮಹಾಭೂತ ತತ್ವಗಳಿಂದ ಕೂಡಿದ ಮಾನವನ ಶರೀರಕ್ಕೆ ಜೀವಧಾರಿಯಾಗಿರುವಂತೆಯೇ ಕಲಾಪೂರ್ಣತೆ ಇಲ್ಲದೆ ಚೈತನ್ಯ ಅಳಿದು ಇಲ್ಲವೇ ಉಡುಗಿ ಹೋಗುವ ಮುನ್ನವೇ ತನಗೆ ಅನುಕೂಲಕರವಾಗಿ ಸಹಾಯಕವಾಗಿ ಬಳಸಿಕೊಂಡಿರುವ ವಸ್ತುಗಳು ಘಟಿಸಿದ ಘಟನಾವಳಿಗಳನ್ನು ಅತ್ಯಂತ ಕೃತಜ್ಞಾಪೂರ್ವಕವಾಗಿ ನೆನೆಯುತ್ತಾ ಬಂದಿರುವುದನ್ನು ನೋಡಬಹುದಾಗಿದೆ. ಅಲ್ಲದೆ ಅಂತಹ ಎಲ್ಲ ಸವಿ ನೆನಪುಗಳನ್ನು ಸದಾಕಾಲದಲ್ಲಿಯೂ ಸ್ಮರಣೆಗೆ ತಂದುಕೊಳ್ಳುವುದಕ್ಕಾಗಿಯೇ ಒಂದು ನಿರ್ದಿಷ್ಟ ದಿನವನ್ನಾಗಿ ಗುರುತಿಸಿಕೊಂಡು ಸಂಭ್ರಮ ಸಡಗರದಿಂದ ಆಚರಿಸುವುದೇ ಹಬ್ಬವಾಗಿ ಪರಿಣಮಿಸಿದೆ. ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬ ಎಂದರೆ ಸಂತೋಷ, ಉತ್ಸವ, ಪುಣ್ಯ ದಿನ ಇಲ್ಲವೇ ಪೂರ್ವಕಾಲವೆಂದೇ ಗುರುತಿಸಿಕೊಳ್ಳಲಾಗಿದೆ ಮತ್ತು ಹಾಗೆ ಅರ್ಥೈಸಿಕೊಳ್ಳಲಾಗಿದೆ. ಹೆಣ್ಣು ಗಂಡು ಭೇದ ಭಾವವಿಲ್ಲದೆ ನಿರ್ದಿಷ್ಟ ದಿನ ಸಮಯದಂದು ಇಲ್ಲವೇ ಅಂದಿನಿಂದ ಒಂದು ನಿರ್ದಿಷ್ಟ ಅವಧಿಯವರೆಗೆ ಮನೆಯ ಒಳಗೆ ಮನೆ ಮಂದಿಯೊಂದೊಡಗೂಡಿ ಹಾಗೂ ಮನೆಯ ಹೊರಗೆ ಎಲ್ಲರೊಂದೊಡಗೂಡಿ ಪರಸ್ಪರ ಸಂತೋಷವನ್ನು ಹರಡಿಸಿಕೊಳ್ಳುವುದು ಆಗಿರುತ್ತದೆ. ಹಬ್ಬವೆಂದು ಹೇಳಿಕೊಳ್ಳುವುದು ಹಬ್ಬದ ದಿನವೆಂದು ಕರೆಯುವುದಕ್ಕೆ ಒಂದು ವಿಶಿಷ್ಟ ವಾತಾವರಣವನ್ನು ನಿರ್ಮಿಸಿಕೊಂಡು ಬರಲಾಗಿದೆ. ಆ ಹಬ್ಬದ ದಿನ ಬರುವ ಮುಂಚೆಯೇ ಮನೆಯನ್ನೆಲ್ಲಾ ಶುದ್ಧಗೊಳಿಸಿ ಸುಣ್ಣ ಬಣ್ಣಗಳಿಂದ ಸಾರಿಸಿ ಶೃಂಗರಿಸಿ ತಳಿರು ತೋರಣಗಳಿಂದ ಅಲಂಕರಿಸಿ ಮಂಗಲ ವಾದ್ಯಗಳನ್ನು ನಿವಾದಿಸಿ ಪೂಜೆ ಸಲ್ಲಿಸುವಿಕೆ ನಡೆಯುವುದು ಹಾಗೂ ಮುಂಬರುವ ದಿನಮಾನಗಳು ಒಳ್ಳೆಯದಾಗಿರಲಿ ಎಂದು ಭಗವಂತನನ್ನು ಭಕ್ತಿಯಿಂದ ಬೇಡಿಕೊಂಡು ಬರಲಾಗುತ್ತಿದೆ. ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸಗಳು ವೃದ್ಧಿಯಾಗಲಿ, ಮಳೆ ಬೆಳೆಗಳತ್ತ ಆಗಲಿ, ಮದುವೆ ಮಂಗಲ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ, ಹೊಳೆ ಹಳ್ಳ ನದಿ ಸಾಗರಗಳೆಲ್ಲ ಬೋರ್ಗರೆಯಲಿ, ಕಾಡು ಸಮೃದ್ಧಿಯಾಗಿ ಬೆಳೆದು ಉತ್ತಮ ಪರಿಸರ ನಿರ್ಮಾಣವಾಗಿ ನಿಸರ್ಗ ಸೌಂದರ್ಯ ಹೆಚ್ಚಲಿ, ಬುದ್ಧಿ ಬಲಿದು ಶಕ್ತಿ ಪರಿಚಯಿಸಿ ಸದ್ವಿನಿಯೋಗವಾಗಲಿ, ಹೀಗೆ ಒಟ್ಟಾರೆ ಎಲ್ಲವೂ ಒಳಿತಾಗಲೆಂದು ಮಹದೋದ್ದೇಶವನ್ನಿಟ್ಟುಕೊಂಡು ಹಲವು ಆಚರಣೆ ಹಾರೈಕೆಗಳು ಈಡೇರಲೆಂದೇ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಹಬ್ಬದ ದಿನಗಳಂದು ಮನೆಯ ಜನರೆಲ್ಲ ಹೊಸ ಉಡುಗೆ ತೊಡಿಗಳನ್ನು ತೊಡುವುದು, ಆಭರಣಗಳನ್ನು ಧರಿಸುವುದು, ದಾನ ಧರ್ಮಗಳಂತಹ ತ್ಯಾಗ ಪರೋಪಕಾರಗಳ ಕೆಲಸ ಮಾಡುವುದಕ್ಕಾಗಿಯೇ ಮೀಸಲಿರಿಸಿಕೊಂಡು ನೋಡಿಕೊಂಡು ಇಂತಹ ದೈನಂದಿನ ಹಲವು ಕೆಲಸಗಳನ್ನು ಮಾಡದೇ ಇರಲು ನಿರ್ಧರಿಸುವಂತೆ ಕಾಣಿಸುತ್ತದೆ. ಹಬ್ಬಗಳ ಆಚರಣೆ ಎಂದಿನಿಂದ ಆರಂಭವಾಗುತ್ತದೆ ಎನ್ನುವುದಕ್ಕೆ ಯಾವುದೇ ನಿರ್ದಿಷ್ಟ ಐತಿಹಾಸಿಕ ಆಧಾರಗಳು ಲಭ್ಯವಾಗುವುದಿಲ್ಲ. ಬದಲಾಗಿ ಯುಗ ಯುಗಾಂತರಗಳಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತಿದೆ ಎಂದು ಹಲವಾರು ಅಪೌರುಷಕಗಳಾದ ವೇದಾಗಮಗಳನ್ನು ಶ್ರುತಿ ಸ್ಮೃತಿ ಸಾರಗಳಿಂದಲೂ ಹಾಗೂ ಕೆಲವು ಕಲ್ಪನೆಗಳಿಂದಲೂ ರಚಿತವಾದ ಪುರಾಣ ಕಾವ್ಯಗಳಂತಹ ಪ್ರಾಚೀನ ಕೃತಿಗಳಿಂದಲೂ ತಿಳಿದುಬರುತ್ತದೆ. ಆದರೂ ಅವುಗಳಲ್ಲಿಯ ವಿಚಾರಗಳು ಇಂದಿಗೂ ಜೀವಂತವಾಗಿ ಪ್ರಚಲಿತದಲ್ಲಿದ್ದು ಭದ್ರವಾದ ನಂಬಿಕೆಯ ಮೇಲೆ ಸಂಪ್ರದಾಯಗಳು ಬೆಳೆದು ಉಳಿದುಕೊಂಡು ಬಂದಿರುವುದಕ್ಕೆ ಹಬ್ಬಗಳ ಹಿನ್ನೆಲೆಯಲ್ಲಿರುವ ಮಹತ್ವ ಹಾಗೂ ಸತ್ವ ಜನಜೀವನದ ಮೇಲೆ ಸದೃಢವಾದ ಪರಿಣಾಮಕಾರಿ ಪ್ರಭಾವವನ್ನು ಬೀರಿದ್ದು ಮರೆಯುವಂತಿಲ್ಲ. ಹಬ್ಬಗಳ ಆಚರಣೆಯಲ್ಲಿ ಹಲವು ವಿಧಗಳಿವೆ. ಸೃಷ್ಟಿ ಆರಾಧನೆ, ವಿಶಿಷ್ಟ ಶಕ್ತಿ, ದೇವತಾನುದೇವತೆಗಳು ಹಾಗೂ ಶಕ್ತಿ ದೇವತೆಗಳ ಆರಾಧನೆಗಳು, ಯುಗ ಯುಗಗಳ ಕಾರಣಕರ್ತುಗಳ ಹೆಸರಿನಲ್ಲಿ ಯುಗಮಾನೋತ್ಸವಗಳು, ವಾರ್ಷಿಕೋತ್ಸವಗಳು, ಮಾಸಾಚರಣೆಗಳಾಗಿ ಹೀಗೆ ಹಲವು ಸಂದರ್ಭಗಳನ್ನು ಗುರುತಿಸಿ

ಗುರುತಿಸಿಕೊಳ್ಳಲಾಗಿದ್ದು ಪುಣ್ಯಾರಾಧನೆಗಳು, ಜಯಂತಿಗಳು, ಜಾತ್ರೆ ಉತ್ಸವಗಳು ಕಲೆ ಸಂಸ್ಕೃತಿಯನ್ನು, ಪ್ರಾಚೀನ ಗತವೈಭವವನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಉತ್ಸವ ಮೇಳ ಸಮ್ಮೇಳನಗಳು ಹೀಗೆ ಹತ್ತು ಹಲವು ಮುಖಗಳಿಂದ ಸಮಗ್ರ ಸಂಸ್ಕೃತಿಯನ್ನು ಪರಿಚಯಿಸಿಕೊಳ್ಳುವ ಪ್ರಕ್ರಿಯೆಗಳು ಈ ಹಬ್ಬಗಳಲ್ಲಿ ಒಳಗೊಂಡಿವೆ. ಹಬ್ಬಗಳನ್ನು ಸಾಮೂಹಿಕವಾಗಿ ವಿವಿಧ ಧರ್ಮದವರು ವಿವಿಧ ರೀತಿಯಲ್ಲಿ ಬೆಳೆದು ಬಂದ ಪ್ರಾದೇಶಿಕ ಸಾಂಪ್ರದಾಯಿಕತಂತೆ ಆಚರಿಸುತ್ತಾರೆ. ಒಂದು ಜನಾಂಗದ ಜನಜೀವನವನ್ನು ಪರಿಚಯಿಸುವಂತೆ ಹಬ್ಬಗಳ ಆಚರಣೆಗಳಿರುತ್ತವೆ. ಇವು ಭಾವೈಕ್ಯತೆಯಿಂದ ರಾಗದ್ವೇಷಗಳಿಲ್ಲದೆ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಸೂಕ್ತ ಸಮಯ ಹಾಗೂ ಅವಕಾಶಗಳನ್ನು ಒದಗಿಸುತ್ತದೆ. ಧಾರ್ಮಿಕ ಭಾವನೆಗಳೇ ಹಬ್ಬಗಳ ಆಚರಣೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಒಂದು ನಿರ್ದಿಷ್ಟ ವಿಧಿವಿಧಾನದಿಂದ ಆಚರಣಾ ಮಾರ್ಗವನ್ನನುಸರಿಸುತ್ತಾರೆ. ಸರಿಯಾಗಿ ಸಂಪೂರ್ಣವಾಗಿ ಆಚರಿಸಿ ತೃಪ್ತಿ ಹೊಂದುವಲ್ಲಿ ವ್ರತ ಎಂಬಂತೆ ಅನುಸರಿಸಿಕೊಂಡು ಬರುವ ಪದ್ಧತಿಗಳು ವಿಶಿಷ್ಟಪೂರ್ಣವಾಗಿ ಇರುತ್ತವೆ. ಯಾವುದೇ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಲ್ಲಿ ಮಹಿಳೆಯ ಪಾತ್ರ ಪ್ರಧಾನವಾಗಿರುತ್ತದೆ. ಮಹಿಳೆಯಿಲ್ಲದೆ ಬಹುತೇಕ ಹಬ್ಬಗಳು ಯಶಸ್ವಿಯಾಗಲಾರು ಮತ್ತು ಅವು ಕಲಾಪೂರ್ಣವಾಗಿಯೂ ಕಾಣುತ್ತವೆ. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಮಹಿಳೆ ಮುಂಚೂಣಿಯಲ್ಲಿದ್ದು ಜನತೆಗೆ ಮಾರ್ಗದರ್ಶಕಳಾಗಿದ್ದಾಳ ಅಲ್ಲದೆ ಪ್ರತಿ ಪುರುಷನ ಬಾಳಿನ ಮುಂಬೆಳಕಾಗಿ ಮನೆಯನ್ನು ನಾಡನ್ನು ಬೆಳಗಿಸಿ ಕೀರ್ತಿ ಹಬ್ಬಲು ಬಹಳಷ್ಟು ಶ್ರಮಿಸಿದ್ದಾಳೆ. ಇದು ಮಹಿಳೆ ತನ್ನ ಕರ್ತವ್ಯವೆಂದು ಭಾವಿಸಿ ನಿಭಾಯಿಸಿದ್ದಾಳೆ. ಹಬ್ಬಗಳ ಆಚರಣೆಯಲ್ಲಿ ಆರೋಗ್ಯವನ್ನು ಕಾಪಾಡುವುದಕ್ಕೆ ವಿವಿಧ ರೀತಿಯ ಅನುಸರಿಸಬೇಕಾದ ನಿಯಮಗಳೇ ಇರುವುದಲ್ಲದೆ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿ ರುಚಿ ಅನುಭವಿಸಿ ಆನಂದಿಸಲು ಒಂದಾದ ಅವಕಾಶ ಉಂಟು. ವಸಂತ ಋತುವಿನಲ್ಲಿ ಬರುವ ಚೈತ್ರ ಮಾಸದಿಂದಲೇ ಪ್ರತಿ ಹೊಸ ವರ್ಷ ಆರಂಭವಾಗುವುದೆನ್ನುವುದಕ್ಕೆ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದ್ದ ಯುಗಾದಿ ಹಬ್ಬವೆಂದೇ ಪ್ರತೀತಿ ಇದೆ. ಇದು ವರ್ಷಾರಂಭಕ್ಕೆ ಮೊದಲ ದಿನವೆಂದೇ ಕರೆದು ಉತ್ಸಾಹದಿಂದ ಆಚರಿಸುತ್ತಾರೆ. ಮಹಿಳೆಯರಿಗಂತೂ ಸಂಭ್ರಮವೇ ಸಂಭ್ರಮ. ಮಹಿಳೆ ಇಲ್ಲದೆಯೇ ಈ ಹಬ್ಬದ ಆಚರಣೆ ಯಾವ ಕಳೆಯೂ ಇರದು. ಪ್ರತಿ ಮಾಸದಲ್ಲುಂಟಾದ ವಾತಾವರಣದ ದೋಷದಿಂದ ಮುಕ್ತರಾಗಲು ಅವಶ್ಯವೆಂಬಂತೆ ಆಹಾರವನ್ನು ವಿವಿಧ ರೀತಿಯಲ್ಲಿ ತಯಾರಿಸಲು, ಹಲವು ಔಷಧೀಯ ಗುಣಗಳುಳ್ಳ ವಸ್ತುಗಳನ್ನು ಸೇರಿಸಿ ಪಾಕ ಮಾಡಿ ಸೇವಿಸಲು ಉಣಬಳಿಸುತ್ತಾರೆ. ಇದು ಮಹಿಳೆಯರಿಂದಲೇ ಮನೆಯಲ್ಲಿ ಮೊದಲಾಗುತ್ತದೆ. ಈ ಸಮಯದಲ್ಲಿ ಮನೆಯ ಜನರೆಲ್ಲ ಸಂತಸದಿಂದಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮಹಿಳೆಯರದೇ ಆಗಿರುತ್ತದೆ. ಮಹಿಳೆಯರನ್ನು ಅತ್ಯಂತ ಗೌರವದ ಆಧಾರಗಳಿಂದಲೇ ನೋಡುವುದು ಆಗಿದೆ. ಇಂದಿನ ದಿನ ವರ್ಷದುದ್ದಕ್ಕೂ ನಿಸರ್ಗದ ಪ್ರಭಾವಳಿಯ ವಿಚಾರವೇನೆಂದೂ ತಿಳಿದುಕೊಳ್ಳಲು ಶಾಸ್ತ್ರಕಾರರಿಂದ 12 ಮಾಸಗಳ ಫಲಾಫಲ ಹಾಗೂ ಕೈಗೊಳ್ಳಬೇಕಾಗಿರುವ ಪರಿಹಾರೋಪಾಯಗಳ ಕುರಿತು ತಿಳಿದುಕೊಳ್ಳುವುದಲ್ಲದೆ ಅದಕ್ಕೆ ಅನುಗುಣವಾಗಿ ನಡೆದುಕೊಂಡು ಉತ್ತಮ ಭವಿಷ್ಯದ ಬಗ್ಗೆ ಹರಕೆ ಹೊತ್ತು ಮುನ್ನಡೆಯುವುದು ಆಗಿದೆ. ಒಬ್ಬ ಮಹಿಳೆ ಜಾಗೃತಳಾದರೆ ಮನೆಯನ್ನು, ತನ್ನ ಸುತ್ತಮುತ್ತಲಿನ ಪರಿಸರ ಜನಾಂಗವನ್ನು ಸುಧಾರಿಸುವುದಕ್ಕೂ ಸಾಧ್ಯವಿದೆ ಎನ್ನುವಂತೆ ಮಹಿಳೆಯರು ಒಳ್ಳೆಯ ಭಾವನೆಯಿಂದ ಆನಂದದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಸುಖಿ ಜೀವನವನ್ನು ಬದುಕಬೇಕೆಂದೇ ಹಲವು ರೀತಿ ರಿವಾಜುಗಳು ಹಾಗೂ ಅನೇಕ ಕ್ರಮವಾದ ಶಿಷ್ಟಾಚಾರಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ಎಲ್ಲ ಶಿಷ್ಟಾಚಾರಗಳಿಗನುಗುಣವಾಗಿ ಎಲ್ಲವೂ ಸುಸೂತ್ರವಾಗಿ ನಿರ್ವಿಘ್ನವಾಗಲೆಂದೇ ಮಹಿಳೆ ಅತ್ಯಂತ ಜಾಗರೂಕಳಾಗಿ ತಾನೇ ಮೊದಲು ತನ್ನನ್ನು ಆಚರಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾಳೆ. ಇದರಿಂದ ಹೀಗೆ ಮಾಡಲು, ಇತರರಿಗೆ ಹೀಗೆ ಮಾಡಲು ತಿಳಿ ಹೇಳುವುದರ ಜೊತೆಗೆ ಸಾಂಪ್ರದಾಯಿಕವಾಗಿ ಮನೆಯ ಕೀರ್ತಿ ಗೌರವಗಳನ್ನು ಹೆಚ್ಚಿಸಿ ಕಾಪಾಡಿಕೊಂಡು ಬರುವಲ್ಲಿ ಮುಂದಾಗುತ್ತಾಳೆ. ಪ್ರಕೃತಿಯೇ ದೈವ, ಇದರ ನಿಯಂತ್ರಣನೇ ಮಹಾದೈವವೆಂದು ತಿಳಿದು ಪ್ರಕೃತಿಯ ಆರಾಧನೆ, ಸೃಷ್ಟಿ ಸೊಬಗು ಸೌಂದರ್ಯ ಸವಿಯುವುದು ಮತ್ತು ಕೃತಜ್ಞತೆಯನ್ನು ಅರ್ಪಿಸುವುದು ಪ್ರತಿಯೊಬ್ಬ ಜೀವಿಯ ಆದ್ಯ ಕರ್ತವ್ಯವೆಂದೇ ತಿಳಿದು ನಂಬಿಕೊಂಡು ಬಂದಿರುವ, ದೇವಾನುದೇವತೆಗಳ ಹೆಸರಿನಲ್ಲಿ ನಡೆದುಕೊಂಡು ಬಂದಿರುವ ಆರಾಧನಾ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಸ್ತ್ರೀ ಹಾಗೂ ಸ್ತ್ರೀ ಶಕ್ತಿ ಮಾನವ ಪ್ರಪಂಚಕ್ಕೆ ಸ್ಫೂರ್ತಿ ಹಾಗೂ ಆಶಾದಾಯಕತೆಯನ್ನು ಉಂಟು ಮಾಡುತ್ತಿದೆ ಹಾಗೂ ಅದು ಸರಿಯಾಗಿಯೂ ಇರುವುದೆಂದು ಭಾವಿಸುವುದರಿಂದ ಹಬ್ಬದ ಆಚರಣೆಯಲ್ಲಿ ಮಹಿಳೆಯರ ಮಾತಿಗೆ ಹೆಚ್ಚು ಮನ್ನಣೆಯನ್ನೀಯುತ್ತದೆ. ಶಿಸ್ತು ಸ್ವಚ್ಛತೆಯನ್ನು ಕಾಯ್ದುಕೊಂಡಾಗಲೇ ಮಾನಸಿಕ ಪ್ರಸನ್ನತೆ ಲಭಿಸುವುದು. ಮಾನಸಿಕವಾಗಿ ಸದೃಢವಾಗುವುದರಿಂದಲೇ ದಕ್ಷತೆ ಪ್ರಾಮಾಣಿಕತೆ ಮೂಡಿಬರಲು ಸಾಧ್ಯತೆ ಇದೆ. ಇದಕ್ಕೆ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಆಚರಿಸಲು ಮುಂದಾದಲ್ಲಿ ಪಾವಿತ್ರ್ಯ ಒಂದುಗೂಡಿ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಮುನ್ನಡೆಯಲೆತ್ನಿಸದೆ ಭಯವಾಗಿರಿಸಿ ಎಚ್ಚೆತ್ತುಕೊಂಡು ಸರಿದಾರಿಗೆ ಬರಲು ಸಾಧ್ಯ. ಈ ಹಿನ್ನೆಲೆಯಲ್ಲಿಯೇ ಶಿಷ್ಟಾಚಾರಗಳು ಸ್ವಯಂ ನಿಯಂತ್ರಕಗಾಗಿ ಹಬ್ಬಗಳನ್ನು ಹರ್ಷೋಲ್ಲಾಸಗಳಿಂದ ಆಚರಿಸುವುದು ಸಾಧ್ಯ. ಇದಕ್ಕೆ ಮಹಿಳೆಯರು ತಮ್ಮನ್ನು ಪೂರ್ಣ ಪ್ರಮಾಣದ ಹಬ್ಬಗಳ ದಿನ

ಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇದರಿಂದಲೇ ಎಲ್ಲರೂ ಹಬ್ಬಗಳನ್ನು ಗೌರವದಿಂದ ಕಾಣುವುದಾಗಿದೆ. ಭೂಮಿಯಲ್ಲಿ ಗಿಡ ಮರ ಬಳ್ಳಿಗಳೆಲ್ಲವೂ ಹಬ್ಬಿ ಬೆಳೆದು ನಿಲ್ಲಲಿ, ಹಸಿರು ತುಂಬಿ ತುಳುಕಲಿ, ವನಸಿರಿ ಹೆಚ್ಚಲಿ ಎಂದು ಭಾವಿಸಿ ಭೂದೇವಿಯನ್ನ ಪೂಜಿಸಿ ಅಗಿದು ಸಸಿಗಳನ್ನು ನೆಡುವುದಕ್ಕಾಗಿಯೇ ವೈಶಾಖ ಮಾಸದಲ್ಲಿ ಬರುವ ಆಗಿ ಹುಣ್ಣಿಮೆಯನ್ನು ಬಹಳಷ್ಟು ಸಂಭ್ರಮದಿಂದಲೇ ಆಚರಿಸಿಕೊಂಡು ಬರಲಾಗುತ್ತಿದೆ. ಭೂಮಿಯು ಶಕ್ತಿ ದೇವತೆಯ ಪ್ರತೀಕವೆಂದೇ ಭಾವಿಸಿ ಭೂದೇವಿ ಎಂದು ವನದೇವತೆ ಎಂದು ತಿಳಿದು ಆರಾಧಿಸಿ ಸಂತೋಷವನ್ನ ಹಂಚಿಕೊಳ್ಳುತ್ತಾರೆ. ಕಾಲಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ನಮ್ಮ ಆಹಾರ ವಿಹಾರ ಪದ್ಧತಿಗಳನ್ನು ಅನುಸರಿಸಿಕೊಂಡು ಹೋದಾಗಲೇ ಅನಾಯಾಸ ಬದುಕನ್ನು ಬದುಕಲು ಸಾಧ್ಯ. ಅಂತೆಯೇ ಜ್ಯೇಷ್ಠ ಮಾಸದಲ್ಲಿ ಹಾಗೂ ಆಷಾಢ ಮಾಸಗಳಲ್ಲಿ ಹಿಂದಿನ ವಸಂತ ಋತುವಿನ ಪ್ರಭಾವದಿಂದ ಕಫ ಪೀಡಿತರಾಗಿರುವವರು ಗ್ರೀಷ್ಮ ಋತು ಪ್ರಭಾವದಿಂದ ಶಮನವಾಗಿ ಆರೋಗ್ಯದಲ್ಲಿ ಬದಲಾವಣೆಗೆ ಕಾರಣವಾಗುವುದು ಅಲ್ಲದೆ ಈ ಮಾಸಗಳಲ್ಲಿ ಬೇಸಿಗೆ ಬಿಸಿಲು ಬಹಳವಾಗಿ ತಾಪಕ್ಕೆ ಈಡಾಗುವುದು, ಇದಕ್ಕೆ ತಕ್ಕಂತೆ ಆಹಾರಗಳನ್ನು ಇರುವ ಸ್ಥಳಗಳನ್ನು ವಾತಾವರಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ಇದಕ್ಕಾಗಿಯೇ ಹಬ್ಬ ವ್ರತಗಳನ್ನು ಗುರುತಿಸಿಕೊಂಡು ಸರಿ ಸೂಕ್ತ ಆಹಾರವನ್ನು ವಿಶೇಷ ಅಡುಗೆಗಳನ್ನು ಸೇವಿಸುವ ಮೂಲಕ ಸಮತೋಲನ ಕಾಯ್ದುಕೊಳ್ಳುವುದೇ ಆಗಿದೆ. ಇದಕ್ಕಾಗಿಯೇ ಮಹತ್ವದ ಪೌರಾಣಿಕ ಪುಣ್ಯ ಪುರುಷರ ದೇವಾನುದೇವತೆಗಳ ಅನುಗ್ರಹ ಪ್ರಭಾವ ಪಡೆದ ದಿನವೆಂದು ಗುರುತಿಸಿಕೊಂಡು ಆಚರಿಸಿಕೊಂಡು ಬರಲಾಗುತ್ತಿದೆ. ಇವೆಲ್ಲವಕ್ಕೂ ಮಹಿಳೆಯು ತನ್ನನ್ನು ತೊಡಗಿಸಿಕೊಂಡಿರುತ್ತಾಳೆ. ಮಣ್ಣಿನ ಗುಣಧರ್ಮವನ್ನು ನೋಡಿ ಹದವರಿತು ಉತ್ತಮ ಸಂಸ್ಕಾರ ಬೀಜಗಳನ್ನು ಬಿತ್ತಿ ಸೂಕ್ತ ಪೋಷಕ ಗೊಬ್ಬರಗಳನ್ನು ಹಾಕಿ ನೀರುಣಿಸಿ ಆಗಾಗ್ಗೆ ಹಲವು ರೀತಿಯ ಕೃಷಿ ಕಾಯಕ ಮಾಡಿದಾಗಲೇ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು. ಅದರಂತೆ ನಂಬಿಕೆಗೆ ಆಧಾರವಾಗಿ ಅನುಸರಿಸಿಕೊಂಡು ಬಂದಿರುವ ದೈವಿ ಉಪಾಸನೆಗಳನ್ನು ವ್ಯವಸ್ಥಿತವಾಗಿ ಭಾವಶುದ್ಧಿಯಿಂದ ಆಚರಣೆಯಲ್ಲಿ ತಂದುಕೊಂಡಾಗಲೇ ಬಯಸಿದ ಬಯಕೆಗಳು ಈಡೇರಬಹುದೆಂದು ಕಾಲಕಾಲಕ್ಕೆ ಶುಭ ಮುಹೂರ್ತಗಳನ್ನು ಶುಭ ಮುಹೂರ್ತದಲ್ಲಿಯೇ ಆರಾಧಿಸಿ ವರ ಪಡೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತಾರೆ. ಅಂದರೆ ಸಕಲ ಜಗತ್ತು ಯಾವನಲ್ಲಿ ಆಶ್ರಯ ಹೊಂದಿದೆಯೋ ಮತ್ತು ಅಂತಹ ಶಕ್ತಿಯಿಂದಲೇ ನಿಯಂತ್ರಣಕ್ಕೆ ಒಳಪಟ್ಟಿದೆ, ಅಂತಹ ವಿಕಾರರಹಿತ ಕರುಣಾಮಯನಾದ ಸರ್ವೋತ್ತಮನಾದ ಭಗವಾನ್ ಶಿವನ ಆರಾಧನೆಯನ್ನು ಭಕ್ತಿಯಿಂದ ಆರಾಧಿಸುವುದಕ್ಕಾಗಿಯೇ, ಅವನ ಅನಂತ ಲೀಲಾ ವಿನೋದಗಳನ್ನು ಸ್ಮರಿಸಿಕೊಳ್ಳುವುದಕ್ಕಾಗಿಯೇ ಶಿವ ಜಯಂತಿ ಇಲ್ಲವೇ ಶಿವ ಪ್ರಾಶಸ್ತ್ಯ ದಿನವೆಂದು ಆಚರಿಸಲಾಗುತ್ತದೆ. ಶಿವಧರ್ಮ ಪರಿಪಾಲಕನಾದ ಸದಾ ಶಿವನಾಶ್ರಯ ಹೊಂದಿ ಶಿವನಿಗೆ ಅತ್ಯಂತ ಸಮೀಪವರ್ತಿಯಾಗಿ ಸರ್ವರಿಂದಲೂ ಪೂಜಿತನಾದ ವೃಷಭ ಅರ್ಥಾತ್ ನಂದಿಯನ್ನು ಆರಾಧಿಸುವುದು ಭೂಲೋಕದಲ್ಲಿ ಎತ್ತು ಆಗಿ ಕೃಷಿ ಕೆಲಸಗಳಲ್ಲಿ ಅವಶ್ಯಕವಾಗಿರುವ ಒಕ್ಕಲಿಗರ ಮಿತ್ರನಾಗಿರುವ ನಂದಿ ಆರಾಧನೆಯನ್ನು ಮಣ್ಣಿನ ಮೂರ್ತಿಯಲ್ಲಿ ಮಾಡುತ್ತಾ ಮಣ್ಣೆತ್ತಿನ ಅಮಾವಾಸ್ಯೆಯಂತಲೂ ಆಚರಿಸಲಾಗುತ್ತದೆ. ಭೂದೇವಿಯ ಅರ್ಚನೆಯನ್ನೇ ಗುಳ್ಳವನ ಪೂಜೆ ಎಂದು ನಡೆಸಿಕೊಂಡು ಬರಲಾಗಿದ್ದು ಆಷಾಢ ಮಾಸದ ಮಂಗಳವಾರವನ್ನು ಆಯ್ಕೆ ಮಾಡಿಕೊಂಡು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳೊಂದಿಗೆ ಊರು ಹತ್ತಿರದ ಹೊಳೆ ಹಳ್ಳಗಳಿಂದ ಅಲ್ಲಿಯ ಅರಳು ಮಣ್ಣು ಮುದ್ದೆಯನ್ನು ಗುಡ್ಡೆಯಾಗಿರಿಸುತ್ತಾ ಶೃಂಗರಿಸಿ ಪೂಜಿಸುತ್ತಾರೆ. ಜೊತೆಗೆ ಅರ್ಧ ಅವತಾರಿಯಾಗಿರುವ ನಂದಿಯು ಭೂದೇವಿಯ ಉಡಿಲಲ್ಲಿದ್ದು ಬೆಳಗಲೆಂದು ಹಾಗೂ ಗೊಗ್ಗವೆ ಅಂದರೆ ಗಂಗೆಯನ್ನು ಪೂಜಿಸಿ ತಮ್ಮ ಮನೋ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ವಿಶಿಷ್ಟವಾಗಿ ನಡೆಸಿಕೊಂಡು ಬರಲಾಗಿರುತ್ತದೆ. ಸತೀವ್ರತವನ್ನು ಸೌಭಾಗ್ಯವತಿಯರು ಬೆಳಗಿನಿಂದಲೇ ಸುಚಿರ್ಭೀತರಾಗಿ ಹಲವು ವಿಧಗಳಿಂದ ಸಡಗರದಿಂದ ಆಚರಿಸುವ ಹಬ್ಬವೇ ಪಾರ್ವತಿಯ ಆರಾಧನೆಯಾಗಿದೆ. ಶ್ರಾವಣ ಮಾಸವಂತೂ ಹಲವು ಹಬ್ಬಗಳ ಸಂಗಮವಾಗಿದೆ. ನಾಗರ ಪಂಚಮಿಯು ಇದೇ ತಿಂಗಳಲ್ಲಿ ಸಮಾವೇಶವಾಗಿ ನಾಗದೇವತೆಯ ಆರಾಧನೆಯು ನಡೆಯುತ್ತದೆ. ಧರೆಗಾಶ್ರಯ ಆಗಿರುವ ಆದಿಶೇಷನ ಪೂಜೆಯೇ ಇದಾಗಿದ್ದು ಸಾಂಕೇತಿಕವಾಗಿ ಹಾಲೆರೆದು ಸಿಹಿ ಊಟ ಬಂಧುಗಳೊಡಗೂಡಿ ವಿವಿಧ ಅಡುಗೆ ಪದಾರ್ಥಗಳನ್ನು ಪರಸ್ಪರ ಹಂಚಿಕೊಂಡು ಭೋಜಿಸುವುದು ಉಯ್ಯಾಲೆ ಆಡುವುದು ಜೀವನವೆಲ್ಲ ಆನಂದಮಯವಾಗಿರಲೆಂಬುದರ ದ್ಯೋತಕವಾಗಿದೆ. ಹಲವು ಕತೆ ಪುರಾಣ ಪುಣ್ಯವಾಣಿ ಕೀರ್ತನೆ ಭಜನೆಗಳಲ್ಲಿ ಕಾಲ ಕಳೆಯುವುದು ಮಹಿಳೆಗೆ ಬಹಳಷ್ಟು ಮನ್ನಣೆ ನೀಡುವ ಹಬ್ಬದ ಸಂತೋಷಕ್ಕೆ ಮಿತಿಯೇ ಇಲ್ಲ ಎಂಬುದು ಇಲ್ಲಿದೆ. ಗಣ ಸಮುದಾಯಕ್ಕೆಲ್ಲ ಅಧಿನಾಯಕನಾಗಿ ಸರ್ವ ವಿಘ್ನಗಳ ಪರಿಹಾರಕನಾಗಿ ಎಲ್ಲರಲ್ಲಿಯೂ ಮನೆಮಾತಾಗಿರುವ ಶಿವ ಪಾರ್ವತಿಯರ ಪುತ್ರನೆಂದೇ ಹೆಸರುವಾಸಿಯಾಗಿರುವ ಎಲ್ಲದಕ್ಕೂ ಮೊದಲೇ ಪೂಜೆಗೊಳ್ಳುವ ಆದಿಪೂಜಕ ಗಣಪನೆಂದೇ ಭಕ್ತಿಯಿಂದ ಹಾಡಿ ಹೊಗಳುವ ವಿಚಿತ್ರ ಮೂರ್ತಿಯಾದ ಶ್ರೀ ಗಣೇಶನ ಹಬ್ಬವಂತೂ ಮಹಿಳೆಯರಿಗೆ ಬಹಳಷ್ಟು ಆನಂದ. ಎಲ್ಲರನ್ನೂ ಒತ್ತಟ್ಟಿಗೆ ಸೇರಿಸಿ ಆನಂದವನ್ನು ಹಂಚಿಕೊಳ್ಳುವ ಭಾವೈಕ್ಯತೆಯೆಂದಿರುವುದು, ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ತೋರಿಸಿಕೊಳ್ಳುವುದು ಮಾತ್ರವಲ್ಲದೆ ಮೊದಲು ವಿಘ್ನಗಳ ದೂರ

0: ಸನ್ಮಾರ್ಗ ದೊರೆಯಲೆಂಬ ಸದಾಶಯವೇ ಮೂಲ ಕಾರಣವಾಗಿ ಭಕ್ತಿಯಿಂದ ಆಚರಿಸುತ್ತಾರೆ. ವಿಜಯದಶಮಿ ಹಬ್ಬವಂತೂ ವಿಜಯದ ಸಂಕೇತವಾಗಿ ದುಷ್ಟಶಕ್ತಿಗಳ ಮೇಲೆ ಸಾತ್ವಿಕ ಕಲಾಶಕ್ತಿ, ದುರ್ಗಾದೇವತೆಯ ಹೆಸರಿನಲ್ಲಿ ಶಕ್ತಿಯ ಆರಾಧನೆ, ನಾಡಹಬ್ಬವೆಂದೇ 9 ದಿನಗಳವರೆಗೆ ಆಚರಿಸಿ ವಿಜಯದ ದಿನವೆಂದು ಸೀಮೋಲ್ಲಂಘನೆ ಮಾಡಿ ಶತ್ರುಗಳನ್ನು ಅಟ್ಟುವಲ್ಲಿ ಒಗ್ಗಟ್ಟು ಆಗಿರೋಣ ಎಂದು ಸಾರುವ ಮೂಲಕ ಪರಸ್ಪರರಲ್ಲಿ ಭಾತೃತ್ವ ಬೆಳೆದುಕೊಂಡು ಬನ್ನಿಗಿಡ ಶಮಿ ವೃಕ್ಷದ ಎಲೆಗಳನ್ನು ಪರಸ್ಪರ ಸುವರ್ಣ ರೂಪದಲ್ಲಿ ವಿನಿಯೋಗಿಸಿ ದ್ವೇಷ ವೈರಗಳನ್ನು ಅಳೆದು ಸುಖಿ ಜೀವನ ಸಾಗೋಣ ಎಂಬ ಸಂದೇಶವನ್ನು ತಿಳಿದುಕೊಳ್ಳುವುದೇ ಆಗಿದೆ. ಈ ಹಬ್ಬದಲ್ಲಿಯೂ ಮಹಿಳೆಯರು ಅತ್ಯಂತ ಉತ್ಸಾಹಕತೆಯಿಂದ ಭಾಗಿಗಳಾಗಿರುತ್ತಾರೆ. ಬೆಳಕಿನ ಹಬ್ಬವೆಂದೇ ಕರೆಯುವ ದೀಪಾವಳಿಯನ್ನು ವಿವಿಧ ದೀಪಾಲಂಕಾರದಿಂದ ವೈಭವ ಪೂಜೆಯಿಂದ ಆಚರಿಸುವುದುಂಟು. ಅಮಾವಾಸ್ಯೆ ಹಾಗೂ ಪಾಡ್ಯದಂದು 2 ದಿನಗಳವರೆಗೂ ಹಗಲು ರಾತ್ರಿ ಪೂಜಿಸಿ ಮಹಾಲಕ್ಷ್ಮಿ ಮಹಾಸರಸ್ವತಿಯರನ್ನು ಪೂಜಿಸಿ ಧನ ಧಾನ್ಯ ಸಂತಾನ ಭಾಗ್ಯಗಳಂತಹ ಸಮೃದ್ಧಿಯನ್ನು ಬೇಡುವ ಮೂಲಕ ವೈಶಿಷ್ಟ್ಯಪೂರ್ವವಾಗಿ ಆಚರಿಸುತ್ತಾರೆ. ಮಹಿಳೆಯರಿಲ್ಲದೆ ಈ ಹಬ್ಬವನ್ನು ಮಾಡುವಂತೆಯೇ ಇಲ್ಲ. ಮಂಗಲ ಕಾರ್ಯಗಳಿಗೆ ಮಹಿಳೆಯೇ ಮುಖ್ಯ. ಹಾಗೂ ಹಬ್ಬಗಳ ಮಹತ್ವ ಅರಿಯಲು ಮಹಿಳೆಯರು ಆರತಿ ಎತ್ತಿ ಬೆಳಗುವುದು ಮತ್ತು ಮನೆಯಲ್ಲಿ ಎಲ್ಲ ಪುರುಷರಿಗೂ ಆರತಿ ಎತ್ತಿ ಶುಭ ಹರಿಸಿ ಹಸನ್ಮುಖಿಗಳಾಗಿರುವುದು ಮನೆಯ ಗೌರವವನ್ನೇ ವೃದ್ಧಿಸುತ್ತದೆ. ಇಲ್ಲಿ ಮಹಿಳೆಯರು ತಮ್ಮ ಉತ್ತಮ ಚಾರಿತ್ರ್ಯ ಹಾಗೂ ಗುಣಗಳಿಂದ ಒಂದು ಚರಿತ್ರೆಯನ್ನೇ ಪರಿಚಯಿಸಿಕೊಡುವರು. ಮಹಿಳೆಯರಿಗೆ ತಮ್ಮಲ್ಲಿರುವ ರೂಪು ಲಾವಣ್ಯ ಐಶ್ವರ್ಯಗಳೇ ಅಧಿಕ. ಇವು ಇತರರಿಗಿಂತ ಕಡಿಮೆ ಇಲ್ಲವೆಂಬ ಒಣ ಪ್ರತಿಷ್ಠೆ ಅನುರಾಗ ಅಭಿಮಾನಗಳು ಹೆಚ್ಚಿ ಇತರರನ್ನು ಕೀಳಾಗಿ ಕಾಣುವ ಪ್ರಸಂಗ ಅತಿಯಾದಾಗ ಸೂಕ್ಷ್ಮ ಪರೀಕ್ಷಕನ ದೃಷ್ಟಿಯಲ್ಲಿ ಅನುಭವಿಸಬಹುದು. ಇದಕ್ಕಾಗಿಯೇ ನೀತಿ ಕಥೆಗಳಿಂದ ಎಚ್ಚರಿಕೆಯನ್ನು ಹೊಂದಿ ಮುನ್ನಡೆಯಲು ತುಳಸಿ ವಿವಾಹೋತ್ಸವ ಒಂದು ಉತ್ತಮ ಹಬ್ಬವಾಗಿ ಮಹಿಳೆಯರಿಗೆ ಪರಿಣಮಿಸಿದೆ. ಶ್ರೀಕೃಷ್ಣನಿಗೆ ಅನೇಕ ಸ್ತ್ರೀಯರಿದ್ದರೆ ಎಂಬುದಕ್ಕೆ ಪುರಾಣದ ಪ್ರತೀತಿ ಇದೆ. ಅಂತಹ ಸ್ತ್ರೀಯರಲ್ಲಿ ಸತ್ಯಭಾಮೆ ಎಂಬವಳು ಅತಿಯಾದ ತನ್ನ ಮೇಲಿನ ವ್ಯಾಮೋಹದಿಂದ ಇತರನ್ನು ಮೂದಲಿಸುತ್ತಿರುವುದನ್ನು ನಿಯಂತ್ರಿಸಲೆಂದೇ ಶ್ರೀನಾರದ ಮಹಾಮುನಿಯು ಪರೀಕ್ಷಿಸಲು ಸತ್ಯಭಾಮೆ ಹತ್ತಿರ ಬಂದಾಗ ಶ್ರೀಕೃಷ್ಣನ ಮೇಲಿನ ತನ್ನ ವ್ಯಾಮೋಹವನ್ನು ಹೇಳಿದ. ಸತ್ಯಭಾಮೆ ಜನ್ಮ ಜನ್ಮಾಂತರದಲ್ಲಿಯೂ ಶ್ರೀಕೃಷ್ಣನು ತನ್ನವನಾಗಿರಬೇಕೆಂದು ಬಯಸಲು ಉಪಾಯ ಕೋರಿದ ಹಿನ್ನೆಲೆಯಲ್ಲಿ ಇಂದು ಮಾಡಿದ ದಾನ ಮುಂದಿನ ಜನ್ಮದಲ್ಲಿ ಲಭಿಸುವುದೆನ್ನುವ ನಾರದನ ಹೇಳಿಕೆಯಂತೆ ನಾರದನಿಗೆ ತನ್ನ ಕೃಷ್ಣನ ದಾನಗೈದಳು. ಇತ್ತ ಶ್ರೀಕೃಷ್ಣನ ಇತರ ಸ್ತ್ರೀಯರು ಆಕ್ಷೇಪವೆತ್ತಲು ಚಿಂತಿತಳಾಗಿ ಸತ್ಯಭಾಮ ಸಮಸ್ಯೆಯ ಪರಿಹಾರಕ್ಕಾಗಿ ಶ್ರೀಕೃಷ್ಣನ ತೂಕದಷ್ಟು ಆಭರಣಗಳನ್ನು ತೂಗಲು ತಿಳಿಸಿದಂತೆ ತೂಗಿದರೂ ಸರಿಬರಲಿಲ್ಲ. ಉಳಿದೆಲ್ಲಾ ಸ್ತ್ರೀಯರ ಆಭರಣಗಳು ತೂಕಕ್ಕೆ ಸರಿಹೊಂದಲಿಲ್ಲ. ಇದಕ್ಕೆ ರುಕ್ಮಿಣಿಯ ಆಭರಣಗಳನ್ನು ಹಚ್ಚಿ ತೂಗಲು ತಿಳಿಯದೆ ನಾರದರ ಸೂಚನೆಯಂತೆ ರುಕ್ಮಿಣಿಯೊಡನೆ ಮುನಿಸಿಕೊಂಡಿದ್ದ ಸತ್ಯಭಾಮೆ ಕೊನೆಗೂ ರುಕ್ಮಿಣಿಯೊಡನೆ ತೆರಳಿ ಘಟನೆಯ ವಿವರವನ್ನು ತಿಳಿಸಿ ಸಹಕರಿಸಲು ತಿಳಿಸಿದಾಗ ತನ್ನಲ್ಲಿದ್ದ ಆಭರಣವೆಂದರೆ ಶ್ರೀಕೃಷ್ಣ, ಆತನೇ ಸರ್ವಾಭರಣವೆಂದು ತಿಳಿಸಿ ಶ್ರೀಕೃಷ್ಣನ ತೂಕದಷ್ಟು ಆಭರಣ ಅರ್ಪಿಸುವುದು ಸಾಧ್ಯವೇ ಇಲ್ಲವೆಂದು ತಿಳಿಸಿ ತುಳಸಿ ದೇವಿಯನ್ನು ಪ್ರಾರ್ಥಿಸಿ ತುಳಸಿ ವೃಕ್ಷದೆಲೆಯನ್ನು ಪಡೆದು ಅದನ್ನೇ ತೂಕಕ್ಕೆ ಹಾಕಲು ಶ್ರೀಕೃಷ್ಣನ ತೂಕಕ್ಕೆ ಸಮನಾಗಿ ಸತ್ಯಭಾಮೆಯ ಗರ್ವಭಂಗವಾಯಿತು. ಶ್ರೀಕೃಷ್ಣನಿಗೆ ರುಕ್ಮಿಣಿಯೇ ಪಟ್ಟಧರಿಸಿಯಾಗಲು ಸೂಕ್ತವೆಂದು ಹಾಡಿ ಹರಸಿ ನಾರದರು ಹೊರಟು ಹೋದರು. ಇತ್ತ ರುಕ್ಮಿಣಿ ತನ್ನ ಐಶ್ವರ್ಯವೆಲ್ಲವನ್ನೂ ತುಳಸಿ ದೇವಿಗರ್ಪಿಸಿ ಅವಳ ಲೀಲೆಯಿಂದಲೇ ಶ್ರೀಕೃಷ್ಣ ತನ್ನವನಾದಳೆಂದು ತುಳಸಿ ದೇವಿಯನ್ನ ಸ್ತುತಿಸಿದಳು. ಅಂದಿನಿಂದ ಪ್ರತಿವರ್ಷ ಕಾರ್ತಿಕ ಶುದ್ಧ ಏಕಾದಶಿಯಲ್ಲಿ ಶ್ರೀಕೃಷ್ಣನೊಡನೆ ತುಳಸಿ ರೂಪಳಾದ ರುಕ್ಮಿಣಿಯ ಮದುವೆ ಮಾಡುವ ಸಂಪ್ರದಾಯ ಬಂದಿದೆ. ಒಟ್ಟಾರೆ ನಮ್ಮ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳು ಬೆಳೆದು ವಿಶಿಷ್ಟವನ್ನು ಮೆರೆಸಿಕೊಳ್ಳುವುದಕ್ಕೆ ಅದರೊಟ್ಟಿಗೆ ಹಲವು ಆದರ್ಶಗಳನ್ನು ಕೊಡುಮಾಡುವಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ.
1: ಇದುವರೆಗೆ ಹಬ್ಬಗಳ ಆಚರಣೆಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಮಾತನಾಡಿದವರು ಅಕ್ಕಮಹಾದೇವಿ ಹಿರೇಮಠ್. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ. ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರಿಂದ ಸರೋದ್ವಾದನ ಕೇಳಲಿದ್ದೀರಿ. ರಾಗ್ ಮಾಂಜ್ ಕಮಾಜ್.

ಅಲಿ ಅಕ್ಬರ್ ಖಾನ್ ಅವರಿಂದ ಸಿತಾರವಾದನ ಕೇಳುತ್ತಿರುವಿರಿ. ಇನ್ನು ಮುಂದೆ ರಾಗ್ ಮಧುಮಂದ ಸಾರಂಗ್.

ಸರ್ ಅಲ್ಲಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಅಲ್ಲಿ ಕೇಳ್ತಾ ಇದೆಯಲ್ಲ?

10:02:45. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡಿಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಬಂಧ, ಬಂಧನ, ಅನುಬಂಧ, ಸಂಬಂಧ ಈ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡಿಸ್ ಗೋಲ್ಡ್ನಲ್ಲಿ ನಿಮಗಾಗಿ. ಕಾರ್ಯಕ್ರಮದ ಆರಂಭದಲ್ಲಿ ಶ್ವೇತ ಗುಲಾಬಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತದಲ್ಲಿ ಈ ಹಾಡು.

ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಹಾಡು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಕಾವೇರಿ ಚಿತ್ರಕ್ಕಾಗಿ ಹಾಡಿರುವಂತಹ ಹಾಡಿದು. ವಿಜಯ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ ಎಂ ರಂಗರಾವ್ ಅವರ ಸಂಗೀತ ಇದೆ.

ನಿನಗಾಗಿ ನಾನು ಈ ಹಾಡು ಪ್ರಸಾರವಾಯ್ತಲ್ಲ, ನನ್ನವರು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಮುಂದಿನ ಹಾಡು ಮಧುರ ಸಂಗಮ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನರಸಿಂಹ ಅವರು ಬರೆದಂತಹ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಬಂಧ, ಬಂಧನ, ಸಂಬಂಧ, ಅನುಬಂಧ, ಈ ಪದಗಳಿರುವ ಹಾಡುಗಳನ್ನು ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕೇಳ್ತಾ ಇದ್ದೀರಾ.

ಸಾವಿರ ಜನುಮಗಳು ನಮ್ಮ ಬಂಧ ಬೆಳಗಿರಲಿ ಅನ್ನುವಂಥ ಹಾಡನ್ನು ಕೇಳಿದ್ರಲ್ಲ, ಇದು ನ್ಯಾಯ ಗೆದ್ದಿತ್ತು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತಪ್ರಿಯ ಅವರ ರಚನೆ, ಇಳೆಯರಾಜ ಅವರ ಸಂಗೀತ ಇತ್ತು. ಹಾಗೆಯೇ ಮತ್ತೊಂದು ಹಾಡು ಪ್ರಸಾರವಾಯ್ತಲ್ಲ, ಈ ಬಂಧ ಅನುಬಂಧ ಅಂತ, ಅದು ಈ ಬಂಧ ಅನುಬಂಧ ಚಿತ್ರದ ಟೈಟಲ್ ಸಾಂಗ್ ಆಗಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. 10:15:15
1: ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬಂಧ ಅನುಬಂಧ ಅಂತ ಹೇಳಿದ್ರೆ ಬಂಧನ ಚಿತ್ರದ ಹಾಡು ಪ್ರಸಾರವಾಗಲೇಬೇಕಲ್ಲ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರವಾಯಿತು. ಎಸ್ ಜಾನಕಿ ಅವರ ಧ್ವನಿ ಕೂಡ ಇತ್ತು. ಆರ್ ಎನ್ ಜಯಗೋಪಾಲ್ ಗೀತೆಯನ್ನು ಬರೆದಿದ್ರು. ಎಂ ರಂಗರಾವ್ ಅವರ ಸಂಗೀತ ಇತ್ತು. ಪಿ ಸುಶೀಲಾ ಅವರು ಹಾಡಿರುವ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ವಸಂತಲಕ್ಷ್ಮಿ ಚಿತ್ರದ್ದು ಈ ಹಾಡು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಪ್ರಸಾರವಾಯಿತು. ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು ಈ ಹಾಡಿಗೆ. ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.

ಅನುಬಂಧ ಚಿತ್ರದ ಶೀರ್ಷಿಕೆ ಹಾಡು ಪ್ರಸಾರವಾಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡು ಪ್ರಸಾರವಾಗ್ತಾ ಇದೆ.

ಅನುಬಂಧ ಚಿತ್ರದ ಶೀರ್ಷಿಕೆ ಹಾಡು ಪ್ರಸಾರವಾಗ್ತದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡು ಪ್ರಸಾರವಾಗ್ತಾ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಯಿತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಸಭೆಯು ಪರಿಸರ ಕ್ಷೇತ್ರದಲ್ಲಿ ಮಹತ್ವದ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ಆರೋಪ ಮುಕ್ತಗೊಳಿಸಿದೆ. ಚಾಂಬಿಯಾದ ಅಧ್ಯಕ್ಷ ಹಕೈಂಡೆ ಹಿಚಲೆಮಾ ಅವರು 51%ಕ್ಕೂ ಹೆಚ್ಚು ಮತಗಳನ್ನು ಪಡೆದು 5 ವರ್ಷಗಳ ಅವಧಿಗೆ 2ನೇ ಬಾರಿ ಮರು ಆಯ್ಕೆಯಾಗಿದ್ದಾರೆ ಎಂದು ಚಾಂಬಿಯಾ ಚುನಾವಣಾ ಆಯೋಗ ಪ್ರಕಟಿಸಿದೆ. ಕೇರಳದ ವಿಳಂಜಂ ಸಮುದ್ರ ಬಂದರಿನಿಂದ ನೇರವಾಗಿ ಸರಕುಗಳು ಆಮದು ಮತ್ತು ರಫ್ತು ಸೇವೆ ಇಂದು ಆರಂಭವಾಗಲಿದೆ. 10:45ಕ್ಕೆ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಸೇವೆಗೆ ಚಾಲನೆ ನೀಡಲಿದ್ದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಮುಂದಿನ ತಿಂಗಳು 19ರಿಂದ ಆರಂಭವಾಗಲಿರುವ 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಸೆಪೆಕ್ ಟಕ್ರ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ನಾಗಾಲ್ಯಾಂಡ್ನ 4 ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಡುರಾಂಡಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿ ಶಿಲ್ಲಾಂಗ್ ಲಾಂಜಾಂಗ್ ತಂಡವನ್ನು 5-2 ಗೋಲುಗಳಿಂದ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದೆ.

ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ನಷ್ಟಕ್ಕೆ 65 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲ ಪ್ರೀತಿಯ ಕೇಳುಗರು? ಎಲ್ಲರೂ ಖುಷ್ ಖುಷಿಯಾಗಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರವನ್ನ ಆರಂಭಿಸ್ತಾ ಇದ್ದೇವೆ. ಸಮಯ ಆಗಿದೆ 11:05:46. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡೋ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಬೆಲ್ ಬಾಟಮ್ ಚಿತ್ರದಿಂದ ಏತಕ್ಕೆ ಬೊಗಸಿ ತುಂಬಾ ಪ್ರೀತಿ ನೀಡುವೆ ಅನ್ನೋ ಸಾಂಗ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಹಾಗೆಯೇ ಜೊತೆಯಾಗಿ ಮೂಡಿ ಬರ್ತಾ ಇದೆ ಶಾನೆ ಟಾಪಾ ಗೌಳೆ ಅನ್ನೋ ಹಾಡು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಿಂಗ ಚಿತ್ರದಿಂದ.